0: ಆತ್ಮೀಯ ಶ್ರೋತೃ ಬಾಂಧವರಿಗೆ ರಮಾ ಕುಲಕರ್ಣಿಯ ಶುಭ ಮುಂಜಾನೆಯ ನಮಸ್ಕಾರ. ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಶುಕ್ರವಾರ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 11 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಭಾದ್ರಪದ ಮಾಸದ 20 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:59.
1: ನಂತರ 499.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಹಾಗೂ

ಆಕಾಶವಾಣಿ ರಾಯಚೂರಿನಿಂದ ಸಮಯ 6 ಗಂಟೆ ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ಪರಿಚಯದ ನಂತರ 6:10 ವಂದನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಚಿಂತನವನ್ನು ಆಲಿಸಲಿದ್ದೀರಿ. 6:30 ದಿವಾಕರ್ ಡೋಂಗ್ರೆ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 6:35 ದೇಶಭಕ್ತಿ ಗೀತೆ ಶಿವರಾಮು ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಬಸವರಾಜ್. ಇನ್ನು 8:30 ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆ ಮತ್ತು ಪರಿಸರ ಇಲಾಖೆಯ ಪಾತ್ರ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ರಾಯಚೂರಿನ ಪರಿಸರ ಅಧಿಕಾರಿಗಳಾದ ಬಿಕೆ ಸಂತೋಷ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಿಸುತ್ತಾರೆ ವೆಂಕಟೇಶ್ ಹೋಗಾರ್.

ಒಂಬತ್ತು ಗಂಟೆ 5 ನಿಮಿಷಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಒಂಬತ್ತು ಗಂಟೆ ಐದು ನಿಮಿಷಕ್ಕೆ, ಕ್ಷಮಿಸಿ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್, ಪರಿಕಲ್ಪನೆ ನೂತನ ಎಸ್ಕದಂ, ನಿರ್ಮಾಣ ಜಾಂಪಣ್ಣ ಆಶೆಹಾಳ್. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇನ್ನು 9:35 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರ್ಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿ.
1: ಇಂದು ನಮ್ಮ ನಿಲಯದಿಂದ ನಿಮಿಷಕ್ಕೆ ಚಿಂತನ, ದಿವಾಕರ ಢೊಂಗರೆ ಅವರಿಂದ ಇದು
0: ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿ ಬರುತ್ತವೆ. ಪ್ರಸ್ತುತಿ 12:05 ವನಿತಾ ವಿಹಾರ, ರಾಷ್ಟ್ರೀಯ ಅಭಿಯಂತರರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಫ್ಯಾಟಿ ಲಿವರ್ ನ ಲಕ್ಷಣಗಳು ಹಾಗೂ ಕಾರಣಗಳು ಕುರಿತು ದಾವಣಗೆರೆಯ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ ಅವರೊಂದಿಗೆ ಸಂದರ್ಶನ.
1: ಕ್ಯಾನ್ಸರ್ ಸೊಸೈಟಿಯ
0: ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪತ್ರ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಬಿಸಿನೆಸ್ ಈ ಕುರಿತು ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 3 ಗಂಟೆಗೆ ಎಫ್ಎಂ 101.3 ಮೆಗಾಹರ್ಟ್ಜ್ ಕಾರ್ಯಕ್ರಮಗಳು ಮೂಡಿ ಬರುತ್ತವೆ. ಸಂಜೆ ಪ್ರಸಾರದಲ್ಲಿ 5:30 ಯುವವಾಣಿ ಉದ್ಯೋಗ ವಾರ್ತೆ ನಾಗರತ್ನ ಹೆಚ್ಎಸ್ ಅವರಿಂದ, 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:20 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ ಪ್ರಸ್ತುತಿ ಶ್ರೀದೇವಿ. 6:51 ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಕಾಲೇಜು ಹೆಬ್ಬಾಳ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಅಶ್ವಿನ್ ಡಿಕೆ ಅವರೊಂದಿಗೆ ಸಂದರ್ಶನ.
0: ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುವ ಶ್ರೀಲಂಕಾ ಮತ್ತು ಪಾಕಿಸ್ತಾನ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ ಎರಡನೇ ಸೆಮಿಫೈನಲ್ ಟಿ20 ಕ್ರಿಕೆಟ್ ತಂಡದ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ.
1: 40 ನಿಮಿಷಕ್ಕೆ ಗಾಂಧಿ ಸ್ಮೃತಿ.
0: 7:45 to 8:45 9:15 5:00 10:00 ಪಂದ್ಯ ಮುಗಿಯುವವರೆಗೆ ಆಲಿಸಲಿದ್ದೀರಿ.
1: ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ
0: ಇದುವರೆಗೆ ಆಕಾಶವಾಣಿ ರಾಯಚೂರು ಕೇಂದ್ರ.
1: 6:50 ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಹಾಗೂ ಲಸಿಕಾ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಡಾಕ್ಟರ್ ದೇವೇಗೌಡ. ಹಿರಿಯ ಪ್ರಾಧ್ಯಾಪಕರು

0: ಶ್ರೀನಿವಾಸರ ಈ ದೇವರ ನಾಮ ಸಂಧ್ಯಾ ಗಿರೀಶ್ ಅವರ ಧ್ವನಿಯಲ್ಲಿ,
1: ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಕೇಳಿ
0: ಪದ್ಮಪ್ರಿಯ
1: ಬಸವೇಶ್ವರರ ವಚನವನ್ನು

0: ಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುವ
1: ಕಾರ್ಯಕ್ರಮ ಇದುವರೆಗೆ
0: ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ.
1: ದಿವಾಕರ್
0: ಮುಂದಿನ ಚರಣ ಹಾಸಿಗೆ ನೆಲಚಿಗಿ ತಿಂತು. ಶೈಶವನ್ನು ಹಾಸುವುದು ನೆಲದ ಮೇಲೆ,
2: ಚಳಿ ಗಾಳಿ
0: ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೆ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ. ಹಲವೊಂದು ಸರಾಮಯ ವಿರಾಮಕ್ಕೆ ಹಾಸಿಗೆ ಬಿದ್ದ ಕುಂಚಿಗೆಯನ್ನು ರೋಗ ರುಜಿನಗಳು ಬಂದಾಗಲಂತೂ ಎಲ್ಲಿಯವರೆಗೆ ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇಲ್ಲ.
2: ಕುಂಚಿಗೆ ಅನ್ನುವುದು
0: ಎಲ್ಲಿಯವರೆಗೆ ಹಾಸಿಗೆ ಕಾಲಿ ಮಲಗಿ ವಿರಮಿಸುವುದು
2: ಬೇಡ.
0: ತೋಳಿನ ಬೆಳವಣಿಗೆಗನುಸಾರವಾಗಿ ನಮ್ಮ ಅನ್ನವನ್ನು ನಾವು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಬಾಲ್ಯ ತಿನ್ನಿತು.
2: ಹಾಸಿಗೆ ನಮಗೆ ಬೇಕಾಗಿರಲಿ.
0: ನಾವು ಶಾರೀರಿಕವಾಗಿ ಬೆಳೆದಿರುವವರೆಗೆ ಬದುಕಿನ ಅವಸ್ಥಾ ಬದಲಾಗುತ್ತವೆ ಎನ್ನುವುದು
2: ಹಾಸಿಗೆಯ
0: ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ
2: ಹಾಸಿಗೆ.
0: ಶಾಶ್ವತವಾದ ಹಾಸಿಗೆ
2: ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ,
0: ನೆಲ
2: ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚನಿಂತಿರುವುದು ನೆಲದ ಮೇಲೆ ತಾನೆ.
0: ಗಡ್ಡೆ
2: ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು.
0: ರೋಗ ರುಜಿನಗಳು ಬಂದಾಗಲಿಸುತ್ತಲೋ
2: ಅವರು ಹಾಸಿಗೆ ಹಿಡಿದಿದ್ದಾರೆ ಎನ್ನುವ ಮಾತೇ ಇದೆ.
0: ಎಲ್ಲಿಯವರೆಗೆ
2: ಹಾಸಿಗೆ ಮಲಗಿದರೆ
0: ಬರುವವರೆಗೆ ಮಾತ್ರ.
2: ತೋಳಿನಲ್ಲಿ ಕಸುವಿರುವ
0: ತನಕಿಸಲು
2: ನಮ್ಮ ಅನ್ನವನ್ನು ನಾವು ಹಿಡಿದು ತಿನ್ನುವ
0: ಇಂತಹ ಗಡ್ಡೆ
2: ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು.
0: ಈ ಹಾಸಿಗೆ ನಮಗೆ ಬೇಕಾಗಿರುವ
2: ಸ್ಥಾನಮಾನ ಗಳಿಕೆ ಉಳಿಕೆ
0: ಆಯಸ್ಸು ಇರುವವರೆಲ್ಲ ಮಾತ್ರ.
2: ದೇಹದ
0: ಮನುಷ್ಯ ಇಲ್ಲವಾದ ಬಳಿಕ
2: ಮಾತ್ರ
0: ಹಾಸಿಗೆ.
2: ದೇಹದಲ್ಲಿ ಶಕ್ತಿ
0: ಕೂಡ
2: ಮನುಷ್ಯನೊಂದಿಗೆ
0: ಮಣ್ಣನ್ನು ಸೇರುತ್ತೆ.
2: ಇಟ್ಟ ಗಡ್ಡ ಮೀಸ
0: ಶಾಶ್ವತವಾದ ಹಾಸಿಗೆ ಯಾವುದು?
2: ಅಜ್ಜಿಯ ತಿಂದು
0: ನೆಲ ಮಾತ್ರ.
2: ನೆಲ ಹಾಸಿಗೆ ಇಲ್ಲದ
0: ಮುದಿ ಅಜ್ಜಿಗೆ
2: ಅಜ್ಜಯ್ಯನ ಗಡ್ಡ ಇಲಿ ತಿಂತು.
0: ಕಜ್ಜಾಯವನ್ನು
2: ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ.
0: ಅದನ್ನು
2: ಮೀಸೆ ಮೇಲೆ ಕೈಯಕ್ಕೆ
0: ಹುರಿಗೊಳಿಸುತ್ತಲೋ
2: ಇಲ್ಲಿ
0: ಗಡ್ಡೆಯಲ್ಲೋ ಇರಬೇಕು.
2: ನಮ್ಮ
0: ಎಲ್ಲಿಯವರೆಗೆ
2: ಆಸೆಗಳು,
0: ದೇಹದ
2: ಕಾಮನೆಗಳು,
0: ಮುದಿತನ ಬರುವವರೆಗೆ ಮುದಿತನ
2: ಬಂದರೂ
0: ಮತ್ತೆ
2: ಮೀಸೆ ಹುರಿಗೊಳಿಸಲು
0: ಗಡ್ಡವನಿಗೆ
2: ದೊರೆತರೆ
0: ಅಥವಾ
2: ಗಡ್ಡವನ್ನು
0: ಗಂಡು ದೊರೆತು
2: ನಿದ್ದೆಯಲ್ಲಿ
0: ಇಲಿ
2: ತಿಂದರೂ
0: ಸಾಧ್ಯವೇ?
2: ಅಂದರೆ
0: ಮನುಷ್ಯನ ಸ್ಥಾನಮಾನ
2: ಗಳಿಕೆ
0: ಉಳಿಕೆ
2: ಪ್ರತಿಷ್ಠೆ
0: ಇವೆಲ್ಲ
2: ಆಸೆಗಳನ್ನು
0: ದೇಹದಲ್ಲಿ
2: ಕಸು ಇರುವ
0: ತನಕ ಮಾತ್ರ.
2: ಶಕ್ತಿಯು
0: ದೇಹದಲ್ಲಿ
2: ಶಕ್ತಿ ಕುಂದಿ
0: ಮುದಿತನ
2: ಅಡರಿದಾಗ
0: ಇನ್ನು ನನಗೆ
2: ಬಿಟ್ಟ ಗಡ್ಡ
0: ಮೀಸೆಗಳೇ
2: ಭಾರವಾದ
0: ಎಂದು ನಾನೇ
2: ಅಜ್ಜಿಯ
0: ತಿನ್ನುವ
2: ಕಜ್ಜಾಯ.
0: ಬಾಯಿಯಲ್ಲಿ
2: ಹಲ್ಲೆ
0: ಇಲ್ಲದ
2: ಮುದಿ ಅಜ್ಜಿಗೆ
0: ಕಜ್ಜಾಯ
2: ತಿನ್ನುವ
0: ಕಜ್ಜಾಯವನ್ನು
2: ತಿನ್ನಲು
0: ಹಲ್ಲುಗಳು
2: ಸುದೃಢವಾಗಿರಬೇಕಲ್ಲ,
0: ಒಂದಾಗುವ
2: ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ.
0: ಇಲ್ಲಿ
2: ಕಜ್ಜಾಯವೆನ್ನುವುದು
0: ನಮ್ಮ
2: ಬದುಕಿನ
0: ಆಸೆಗಳು
2: ಕಾಮನೆಗಳ
1: ಸಂಕೇತ.
0: ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ
1: ಏನಾದೀತು
0: ಅನುಭವಿಸಲು ಸಾಧ್ಯವೇ?
1: ಅಂದರೆ
0: ನಮ್ಮ ಆಸೆಗಳು
1: ವಯಸ್ಸಿಗೊಪ್ಪುವಂತಿರಬೇಕು.
0: ಆ ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ, ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ ಸಾಕಿನ್ನು ಅನ್ನುವಂತಹ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖ ಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಪ್ರತಿದಿನ ಬೆಳಿಗ್ಗೆ 6:10 ಇದುವರೆಗೆ ದೇವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ ಶುಭೋದಯ ಕರ್ನಾಟಕ.
3: ಆಕಾಶವಾಣಿ ರಾಯಚೂರು ಕೇಂದ್ರ. ಸಮಯ 6:35 ಕೇಳಿ ದೇಶಭಕ್ತಿ ಗೀತೆಯನ್ನು ಶಿವರಾಮ ಅವರ ರಚನೆ ವೃಂದಗಾನದಲ್ಲಿ
4: ಮಾಡುವರು.
1: ಸಾಂಪ್ರದಾಯಿಕ ಗೀತೆಗಳು, ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
4: ನಿಮ್ಮ ಹೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಮತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ ಆರ್ ದಿವಾಕರ್ ಅವರ ಧ್ವನಿ
1: ವೃಂದಗಾನದಲ್ಲಿ ಶಿವರಾಮ್ ಅವರು ರಚಿಸಿದ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ.
0: ಡಾಕ್ಟರ್
1: ಇದು ಆಕಾಶವಾಣಿ ರಾಯಚೂರು ಕೇಂದ್ರ
0: ಆಲಿಸಿ ಕನ್ನಡ ರತ್ನ ಭಂಡಾರ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೆ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
4: ರಚಿತ ಗೀತೆ ವೃಂದಗಾನದಲ್ಲಿ ಹೋಗುತ್ತಿದೆ ಹೊಸ ಹಳೆ ಕಾಲ ಹೊಸ ಕಾಲ ಬರುತ್ತಿದೆ
1: ಕೇಳಿ. ಜನಪದ ಗೀತೆಗಳನ್ನು ಸಂಗೀತ ಕಟ್ಟಿ ಬಿ ಕೆ ಸುಮಿತ್ರ ಮತ್ತು ಬಸವರಾಜ್ ಇವರಿ ಹಾಗೂ ಸಂಗಡಿಗರಿಂದ

ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶ ಸಮಾಜದಲ್ಲಿ ಅಗತ್ಯ ಇರುವ ಮೀಸಲಿಡೋಣ.

ರಸಗೊಬ್ಬರ ಶೇಕಡಾ 50% ಹಾಕಬೇಕು. ರಸಗೊಬ್ಬರಗಳನ್ನ 2 ಸಮಕಂತುಗಳಲ್ಲಿ ವಿಂಗಡಿಸಿ ಪ್ರತಿ ಚಾಟಣಿಯಾದ ನಂತರ ಕೊಡಬೇಕು. 3ನೇ ವರ್ಷದಿಂದ ಪ್ರತಿ ಬಳ್ಳಿಗೆ ಶಿಫಾರಸು ಮಾಡಿದ ಪೂರ್ಣ

0: ಬಿಟ್ಟು ಉಳಿದ ರೆಂಬೆ ಕೊಂಬೆಗಳನ್ನ ಕತ್ತರಿಸಿ ಹಾಕಬೇಕು. ಇಲ್ಲಿ
1: ಸಂಗೀತ ಕಟ್ಟಿ ಬಿಕೆ ಸುಮಿತ್ರ, ಬಸವರಾಜ ಕಿವಾರಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಕೇಂದ್ರ. 6:55 ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.
2: ಬೆಟ್ಟ ಗುಡ್ಡ ಕೆರೆ ಕುಂಟೆ ಗಿಡ ಮರಗಳಿಲ್ಲದ ಊರು ಮರುಭೂಮಿಯಿದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು ಪ್ರಕೃತಿಯನ್ನೇ ನುಂಗುವಂತಾಗಬಾರದು. ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ. ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ, ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
3: ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸಮುದ್ಘೋಷಿತವಾನ್ ಯತ್ ಭಾರತಂ ಅಂತಾರಾಷ್ಟ್ರೀಯ ವಿಧಿ ನಿಯಮಾನಾಂ ಸಂವಾತ್ ವಿಧೇಹೆ ಬಹುಪಕ್ಷೀಯ ಸಹಾಯ ಭಾವನಾಧಾರೇಣ ಸುರಕ್ಷಿತ ಶಾಂತಿಪೂರ್ಣ ಶಾಶ್ವತ ರೂಪಕಸ್ಯ ಅಂತರಿಕ್ಷ ಮಂಡಲಸ್ಯ ಪೂರ್ಣಂ ಸುದೃಢಂ ಚ ಸಮರ್ಥನಂ ಸಂಧಾರಯತಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೂಕ್ತವಾನ್ ಯತ್ ವೈಜ್ಞಾನಿಕ ತಥ್ಯಾನಿ ಪಾರದರ್ಶಿ ಸತ್ಯನಿಷ್ಠತಯಾ ಸಮಗ್ರ ಲೋಕ ಕಲ್ಯಾಣಾಯ ವಿನಿಯುಕ್ತಾನಿ
4: ಆಕಾಶವಾಣಿ.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿನಾ ಏತಾನಿ ವಕ್ತವ್ಯಾನಿ ಫ್ರಾನ್ಸ್ ದೇಶಸ್ಯ ಪ್ಯಾರಿಸ್ ನಗರೆ ಸಮಾಯೋಜಿತೆ ಅಂತಾರಾಷ್ಟ್ರೀಯ ಅಂತರಿಕ್ಷ ಸಮ್ಮೇಳನಾವಸರೆ ಆಭಾಸೀಯ ಮಾಧ್ಯಮೇನ ಪ್ರಕಾಶಿತಾನಿ.
4: India approach is rooted in Vasudhaivakutumbakam. That is one earth, one family, one creature. This spirit must now travel beyond earth. We support a safe, secure, peaceful and sustainable space government. Anchored in international law, dialogue and multilateral scientific data must serve the common good with openness and integrity. India's paradarshi reply
3: ಸಮಗ್ರ ಲೋಕ ಕಲ್ಯಾಣಾಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಬಲ ಪ್ರಧಾನಮಂತ್ರಿ ಪ್ರತಿಪಾದಿತವಾನ್. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನೆಯ ಭೂಮಿಕಾ ಪ್ರತಿಪಾದಯ ಶ್ರೀ ಮೋದಿ ಪ್ರೋಕ್ತವಾನ್ ಯತ್ ಸ್ವೀಯ ಕಾರ್ಯದಕ್ಷತಾ ಕಾರಣೇನ ಸ್ವೀಯ ಐತಿಹಾಸಿಕ ಅಭಿಯಾನೈಶ್ಚ ಏತಯಾ ಸಂಸ್ಥೆಯಾ ವೈಶ್ವಿಕ ಪ್ರಶಂಸಾ ಸಮರ್ಜಿತಾ. ಅಷ್ಟಾದಶಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ಶ್ವಃ ಪ್ರಭೃತಿ ನವದೆಹಲ್ಯಾ ಭಾರತ ಮಂಡಪಂ ಇತ್ಯತ್ರ ಸಮಾರಪ್ಯತೆ. ಸಮ್ಮೇಳನಂ ಆಲಕ್ಷ್ಯ ಭವ್ಯ ಆಯೋಜನಸ್ಯ ಸಮಗ್ರ ಸಜ್ಜಾ ಸಂಪ್ರತಿ
5: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಬಲಂ ಪ್ರತಿಪಾದಿತವಾನ್ ಯತ್ ಅಂತರಿಕ್ಷೇ ಸಮೃದ್ಧಿ ಸಂಘರ್ಷ ಸ್ಥಾನೇ ಇಥಿಯೋಪಿಯಾ ಇಂಡೋನೇಷ್ಯಾ ಅಲ್ಪಕಾಲಿಕ ಲಾಭ ರೂಸ್ ಶಾಶ್ವತ ಅರಬ್ ದಕ್ಷಿಣ ಆಫ್ರಿಕಾ ಸಮಾವೇಶಿತ ಅರಬ್ ಅಮೀರಾತ್ ಸಾಹಿತ್ಯ ಇತಿ ಏಕಾದಶ ಪಾದಿತವಾಹ ವಿಕಾಸ ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನ ಚ ಭೂಮಿಕಾ ಪ್ರತಿಪಾದಯನ್ ಭಾರತ ಮೋದಿ ಅಧ್ಯಕ್ಷತಾಯಾಂ ಸ್ವೀಯ ಮಾಯೋಗ್ಯ ಮಾನಸಾ ಕಾರಣೇನ ಶಿಖರ ಸಮ್ಮೇಳನಸ್ಯ ಶಿಖರ ಸಮ್ಮೇಳನ ಪ್ರಧಾನಮಂತ್ರಿ ಸಮಾಯೋಗ್ಯಮಾನ ನಿರ್ಮಾಣ ಶಿಖರ ಸಮ್ಮೇಳನ ಅಲಕ್ಷ್ಯ ದಿಲ್ಲಿ ರಾಷ್ಟ್ರಪತಿ ವ್ಲಾದಿಮಿರ್ ಪುಟಿನ್ ಚೀನ ದೇಶೀಯ ರಾಷ್ಟ್ರಪತಿ ಶಿ ಜಿನ್ಪಿಂಗ್ ಅಷ್ಟವಾದ ಪರ್ಯಂತ ಆಫ್ರಿಕಾ ರಾಷ್ಟ್ರಪತಿ ಪರಿವರ್ತನ ನಿಯಂತ್ರಿತ ದೇಶೀಯ ರಾಷ್ಟ್ರಪತಿ ಬಲಾಂಸಾರೇಣ ಆಪತ್ಕಾಲಿಕಾ ಇಂಡೋನೇಷ್ಯಾ ರಾಷ್ಟ್ರಪತಿ ಭಜಿಯಾಂತೋ ಸಮಮೇವ ದಿಲ್ಲಿ ರಾಷ್ಟ್ರಪತಿ ಮಸೂದ್ ಪೇಜೆ ಕ್ರಿಶ್ಚಿಯನ್ ಅಬುಧಾಬಿ ಕ್ರೌನ್ ಪ್ರಿನ್ಸ್ ಶಂತೆ ಖಾಲಿ ಬಿಡಾವ
6: ಆಕಾಶವಾಣಿ ರಾಯಚೂರು ಕೇಂದ್ರ, ಸಮಯ 7 ಗಂಟೆ.
7: ಸೂಚನಾ ಪ್ರಸಾರಿತಾ. ಅಂತೆ
8: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
6: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
8: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
6: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಕ್ಕೂ ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಬುಕ್ ಮಾಡಬಹುದು.
8: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
1: ಕೇಳುಗರೇ ಗಮನಿಸಿ, ಈ ಬೆಳಿಗ್ಗೆ 8:30 ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆಯ ಮಹತ್ವ ಕುರಿತು, ಪರಿಸರ ಇಲಾಖೆಯ ಪಾತ್ರ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ರಾಯಚೂರಿನ ಪರಿಸರ ಅಧಿಕಾರಿಗಳಾದ ಬಿಕೆ ಸಂತೋಷ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಿಸುತ್ತಾರೆ ವೆಂಕಟೇಶ್ ಹೂಗಾರ್. ಆಕಾಶವಾಣಿ ರಾಯಚೂರು ಕೇಂದ್ರ, 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
9: ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್ ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
10: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
9: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
10: ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ
11: ಸೊಸೈಟಿಯ ಕರ್ನಾಟಕ ಚಾಪ್ಟರ್
9: ಆಕಾಶವಾಣಿ. ಸಮಯ 7:02 ಕನ್ನಡ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
11: ಈಗ ನಿಮ್ಮ ಧ್ವನಿಯಲ್ಲಿ
12: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
11: ಅಷ್ಟೇ ಅಲ್ಲ,
12: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ ಸಿಬಿಎಸ್.

0: ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಹಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
1: ಇಬ್ಬರು

0: ಸಕಾರಾತ್ಮಕ ಮನೋಸಾಮಾಜಿಕ ಯಂಗ್ ಲೀಡರ್ಸ್ ಡೈಲಾಗ್ ರಸಪ್ರಶ್ನೆ ಸ್ಪರ್ಧೆ ಹದಿನಾರು ಶಿವಮೊಗ್ಗ ಜಿಲ್ಲೆ ಸಮಾಲೋಚನೆ ಐವರು ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ ಈ ಯೋಜನೆ ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ರಾಷ್ಟ್ರೀಯ ಪರಮೋಚ್ಛಗಳ ಸ್ಮರಣೆ 2024 ದೇಶಾದ್ಯಂತ 1,70,000
1: ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ಪ್ರಾಜೆಕ್ಟ್ ಉಷಸ್ ಅಡಿ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ವರದಿ ಮಾಡಿದ ಆತ್ಮಹತ್ಯೆಗೆ ಪ್ರಯತ್ನಿಸಿದವರು ಅಥವಾ ಸ್ವಯಂ ಹಾನಿಗೆ ಯತ್ನಿಸಿ ಬದುಕುಳಿದವರಿಗೆ ರಚನಾತ್ಮಕ ಮನೋಸಾಮಾಜಿಕ ಆರೈಕೆಯನ್ನು ಒದಗಿಸುತ್ತಿದೆ. ಉಷಸ್ ಯೋಜನೆ ಅಡಿ ಪ್ರಸ್ತುತ ರಾಜ್ಯದ 10 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಆಪ್ತ ಸಮಾಲೋಚನಾ ಸೇವೆ ಲಭ್ಯವಿದೆ.
0: ಮೌಲ್ಯಮಾಪನ ಸಮಾಲೋಚನೆ
1: ರಾಜ್ಯ ಸರ್ಕಾರ ಈ ಯೋಜನೆಯನ್ನು ವಿಸ್ತರಿಸಲು ಸಹ ಯೋಜಿಸಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ 2024 ದೇಶಾದ್ಯಂತ 1,70,747 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ
0: ಮತ್ತು ಕ್ರೀಡಾ ಸಚಿವಾಲಯ
1: ಆ ಪೈಕಿ ಕರ್ನಾಟಕ ಅತಿ ಹೆಚ್ಚು ಸಂಖ್ಯೆಯ ಆತ್ಮಹತ್ಯೆ ವರದಿ ಮಾಡಿದ ರಾಜ್ಯಗಳಲ್ಲಿ
0: ಬೆಳಗಾವಿ ಜಿಲ್ಲೆಯಲ್ಲಿ 15-19
1: ನಿಮ್ಹಾನ್ಸ್ ನಿರ್ದೇಶಕ ಡಾಕ್ಟರ್ ವೈಸಿ ಜನಾರ್ದನ ರೆಡ್ಡಿ ಮಾತನಾಡಿ ಆತ್ಮಹತ್ಯೆಗೆ ಯತ್ನಿಸಿದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ತುರ್ತು ವಿಭಾಗಗಳು ಹೆಚ್ಚಾಗಿ ಸಂಪರ್ಕದ ಮೊದಲ ಮತ್ತು ಏಕೈಕ ಕೇಂದ್ರವಾಗಿವೆ. ಅಂಥವರ ಮಾನಸಿಕ ಮೌಲ್ಯಮಾಪನ ಸಮಾಲೋಚನೆ ಸುರಕ್ಷತಾ ಯೋಜನೆ ಅಥವಾ ಅವರು ಹೆಚ್ಚು ದುರ್ಬಲರಾಗಿರುವ ಅವಧಿಯಲ್ಲಿ ನಿರಂತರ ಬೆಂಬಲಕ್ಕೆ ಉಷಸ್ ಯೋಜನೆ ಸಹಕಾರಿ ಎಂದರು.
0: 30,000 ಯುವ ಜನರು ಭಾಗವಹಿಸಿ
1: ವಿಕಸಿತ ಭಾರತ 2047 ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 15-19 ವರ್ಷದೊಳಗಿನ ಯುವ ಜನರಿಗೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿದೆ ಎಂದು ಜಿಲ್ಲಾ ಯುವಜನ ಸೇವೆ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಮೈ ಭಾರತ್ ಪೋರ್ಟಲ್ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಮೈ ಭಾರತ್ ಬೆಳಗಾವಿ ಯುವ ಕೇಂದ್ರದ ಸಹಾಯಕ ಅಧಿಕಾರಿ ಮಲ್ಲಯ್ಯ ಕರಡಿ ಬೆಳಗಾವಿ ಜಿಲ್ಲೆಯಿಂದ 30,000 ಯುವ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ.
2: ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ವತಿಯಿಂದ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಜಿಲ್ಲೆಯ 15-29 ವರ್ಷದ ಒಳಗಿನ ಯುವ ಜನರಿಗಾಗಿ ಆನ್ಲೈನ್ ವಿಕಸಿತ ಭಾರತ್ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ. ವಿಕಸಿತ ಭಾರತ್ 2047 ಸಂಕಲ್ಪವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಯುವ ಸಮುದಾಯವನ್ನು ಪ್ರೇರೇಪಿಸುವ ರಾಷ್ಟ್ರದ ಅಭಿವೃದ್ಧಿಗೆ ಆಲೋಚನೆಗಳು ಮತ್ತು ಅವರ ಪರಿಹಾರಗಳನ್ನು ಕೊಡುಗೆ ನೀಡಲು ವೇದಿಕೆಯನ್ನು ಪರಿಹಾರ ಉದ್ದೇಶಿಸಿದೆ. ಇದರಲ್ಲಿ ಬಹುಭಾಷಾ ಆನ್ಲೈನ್ ರಸಪ್ರಶ್ನೆಯನ್ನು ಯುವ ಜನರು ಮೈ ಭಾರತ್
0: ಉಚಿತ ಸಹಾಯವಾಣಿ ಉದ್ಯಮಶೀಲತೆ ನಾವೀನ್ಯತೆ ಮತ್ತು ತಂತ್ರಜ್ಞಾನ
2: ಮಾನವ ಬಂಡವಾಳ ಮತ್ತು ಆರ್ಥಿಕತೆಯಂತ ನಿರ್ದಿಷ್ಟ ಅಭಿವೃದ್ಧಿ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಿದೆ. ಬೆಳಗಾವಿ ಜಿಲ್ಲೆಯ ಎಲ್ಲ ಯುವ ಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ತಮ್ಮ ಆಲೋಚನೆಗಳನ್ನು ಕೊಡುಗೆ ನೀಡಲು ಅವಕಾಶವನ್ನು ಒದಗಿಸುತ್ತದೆ.
0: ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ
1: ಶಿವಮೊಗ್ಗ ಜಿಲ್ಲೆ
0: ಭದ್ರಾವತಿಯಲ್ಲಿ
1: ಐವರು ಬಾರಾಜ್ಯ ಕಿಶೋರ ಕಾರ್ಯಾಲಯದ ರಕ್ಷಣಾ ಆಯೋಗದ ರಕ್ಷಿಸಲಾಗಿದೆ.
0: ಸಂತೋಷ್ ಕುಮಾರ್
1: ರಕ್ಷಿಸಲ್ಪಟ್ಟ ಮಕ್ಕಳನ್ನು ತಕ್ಷಣವೇ ಕೆಲಸದ ಸ್ಥಳದಿಂದ ಬಿಡುಗಡೆಗೊಳಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಅಧಿಕಾರಿಗಳು ನೀಡಿದ್ದಾರೆ. ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ 1098 ಸಂಪರ್ಕಿಸಲು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೋರಿದೆ.
0: ಅವರು ಮಾತನಾಡಿದರು.
1: ಮಕ್ಕಳ ಆರೋಗ್ಯ ಶಿಕ್ಷಣ ಪೌಷ್ಟಿಕ ಆಹಾರ ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಸೂಚಿಸಿದ್ದಾರೆ. ರಾಮನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರ್ಟಿಇ 2009 ಪೋಕ್ಸೋ 2012 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಮಕ್ಕಳ ನ್ಯಾಯ ಕಾಯ್ದೆ 2015 ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು

0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ತಿರುಮಹಳ್ಳಿಯ ಹಣ್ಣು ಬೆಳೆ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ
1: ಮೌಲ್ಯವರ್ಧಿಸಿ ಜ್ಯೂಸ್ ಮಾಡಿ
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳಿಗೆ ಆಕಾಶವಾಣಿ ನ್ಯೂಸ್ ಕನ್ನಡ
1: ಮುಗಿದ ಬಳಿಕವೂ ವರ್ಷಪೂರ್ತಿ
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR
1: ಕನ್ನಡ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ಒಂಬತ್ತು
5: ಒಳ್ಳೆ ಬರ್ತಿದ್ರು ಅದಕ್ಕೆ ಮಾರ್ಕೆಟಿಂಗ್
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ತಿರುಮಹಳ್ಳಿಯ ಹಣ್ಣು ಬೆಳೆಗಾರ ಎಸ್ಕೆ ನಾಗರಾಜ್ ಹಾಗೂ ಅವರ ಮಗ ಎಸ್ಎನ್ ಪೃಥ್ವಿಕ್ ತಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಮೌಲ್ಯವರ್ಧಿಸಿ ಜ್ಯೂಸ್ ಮಾಡಿ ಪ್ಯೂರ್ಲಿ ಪಲ್ಪ್ ಬ್ರ್ಯಾಂಡ್ ಸ್ವತಃ ಮೇಳಗಳಿಗೆ ತೆರಳಿ ಹಣ್ಣುಗಳ ಸುಗ್ಗಿ ಮುಗಿದ ಬಳಿಕವೂ ವರ್ಷಪೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಯುವ ಕೃಷಿಕ ಎಸ್ಎನ್ ಪೃಥ್ವಿಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ.
0: ಹುತಾತ್ಮರನ್ನು ಸ್ಮರಿಸೋಣ, ಅರಣ್ಯಗಳನ್ನು ರಕ್ಷಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ನಾಡಿನ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುತ್ತಾ ಪರಮೋಚ್ಚ ಬಲಿದಾನಗೈದ ಅರಣ್ಯ ರಕ್ಷಕರು, ರೇಂಜರ್ಗಳು, ಅಧಿಕಾರಿಗಳು ಮತ್ತು ಸ್ಥಳೀಯ ಸಮುದಾಯದ ಸಹಸ್ರರನ್ನು ಗೌರವಿಸಲು ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತಿದೆ.
1: ಮೆರವಣಿಗೆ
0: ಪ್ರಸಕ್ತ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗದ ಮಹದೇವಸ್ವಾಮಿ ಹಾಗೂ ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಸನ್ನಾಟಕ ಹುತಾತ್ಮರಾಗಿದ್ದು ಅವರ ಆಶ್ರಿತರಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ.
1: ಎಂಗಳಿಕಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ ಅವರಿಗೆ 65 ವರ್ಷ.
0: ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ರಾಜೇಶ್ವರ ಗ್ರಾಮದಲ್ಲಿ ಹೋಳಾ ಹಬ್ಬವನ್ನು ರೈತಾಪಿ ಕುಟುಂಬಗಳು ಸಡಗರ ಸಂಭ್ರಮದಿಂದ ಆಚರಿಸಿದವು.
1: ಸಮ್ಮೇಳನದಲ್ಲಿ
0: ಬೆನಕನ ಅಮಾವಾಸ್ಯೆ ಅಥವಾ ಮುನ್ನಾ ದಿನ ಆಚರಿಸಲಾಗುವ ಈ ಹಬ್ಬವನ್ನು ಮಹಾರಾಷ್ಟದಲ್ಲಿ ಹೋಳ ಎಂದು ಕರೆಯಲಾಗುತ್ತದೆ. ಎತ್ತುಗಳನ್ನು ಸಿಂಗರಿಸಿ ಗ್ರಾಮ ದೇಗುಲದವರೆಗೆ ಮೆರವಣಿಗೆ ಮೂಲಕ ತೆರಳಿ ನೈವೇದ್ಯ ಸಮರ್ಪಣೆ ಹಬ್ಬದ ವಿಶೇಷತೆ. ಬಳಿಕ ಜೋಡೆತ್ತುಗಳ ಓಟದ ಸ್ಪರ್ಧೆ ನಡೆಯಿತು. ದೊಡ್ಡಾಟ ರಂಗಭೂಮಿ ಹಾಗೂ ಬಯಲಾಟ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಖ್ಯಾತ ಕಲಾವಿದ ಎಂಎಸ್ ಮಾಳ್ವಾಡ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹಾರಳಿಕಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. 1893 ಸೆಪ್ಟೆಂಬರ್ 11 ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಐತಿಹಾಸಿಕ ಭಾಷಣದ ಸ್ಮರಣಾರ್ಥ ಇಂದು ದಿಗ್ವಿಜಯ ದಿನವನ್ನು ಆಚರಿಸಲಾಗುತ್ತಿದೆ. ಮಹಾನ್ ಸಮಾಜ ಸುಧಾರಕ ಭೂದಾನ ಚಳವಳಿಯ ಹರಿಕಾರ ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವೆಂದು. ಕೊನೆಯಲ್ಲಿ ಮತ್ತೊಮ್ಮೆ
6: ಆಕಾಶವಾಣಿ ರಾಯಚೂರು ಕೇಂದ್ರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
0: ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ
7: ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ
0: ಶಿವಮೊಗ್ಗ.
7: ಓದುತ್ತಿರುವವರು ಬಸವರಾಜ್.
8: ಮಹತ್ವಾಕಾಂಕ್ಷೆ ಜಿಲ್ಲೆ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ, ಯೋಜನೆ ಪರಿಣಾಮಕಾರಿ ಅನುಷ್ಠಾನ. ಸ್ಥಾನಕ್ಕಾಗಿ ಕಾರ್ಯಕ್ಷೇತ್ರ ವೀಕ್ಷಣೆ ಮಾಡಿ ಉಜ್ವಲ್ ಕುಮಾರ್ ಘೋಷ್. ರಾಯಚೂರು ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಯ ಸೌಲಭ್ಯಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ಕಾಲಕಾಲಕ್ಕೆ ಕಾರ್ಯಕ್ಷೇತ್ರವನ್ನು ವೀಕ್ಷಣೆ ಮಾಡಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ವಾಣಿಜ್ಯ ವಿಭಾಗದ ಜಂಟಿ ಕಾರ್ಯದರ್ಶಿಗಳು ಹಾಗೂ ಸಂಪೂರ್ಣತಾ ಮಹತ್ವಾಕಾಂಕ್ಷಿ ಕಾರ್ಯಕ್ರಮದ ಕೇಂದ್ರ ಸರ್ಕಾರದ ಪ್ರಭಾರಿ ಜಿಲ್ಲಾ ಉಸ್ತುವಾರಿಗಳಾದ ಉಜ್ವಲ್ ಕುಮಾರ್ ಘೋಷ್ ಅವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಸೆಪ್ಟೆಂಬರ್ 8 ಮಂಗಳವಾರದಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆ ಹಾಗೂ ಬ್ಲಾಕ್ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದ ಮಹತ್ವಾಕಾಂಕ್ಷೆ ಜಿಲ್ಲೆ ಎಂದು ಗುರುತಿಸಿಕೊಂಡಿರುವ ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ಮೂಲಕ ನಿರೀಕ್ಷಿತ ಗುರಿ ತಲುಪಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾರ್ಯಪ್ರವೃತ್ತರಾಗಬೇಕು. ಕೃಷಿ ಮತ್ತು ಜಲಸಂಪನ್ಮೂಲ ಯೋಜನೆಯಡಿ ಸಣ್ಣ ನೀರಾವರಿ ಮಣ್ಣು ಪರೀಕ್ಷೆಗಳನ್ನು ಹೆಚ್ಚಿಸಬೇಕು. ಶಾಲೆಗಳಲ್ಲಿ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೇ ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದರು. ಮೂಲಭೂತ ಸೌಕರ್ಯ, ಆರ್ಥಿಕ ಅಭಿವೃದ್ಧಿ, ಶಿಕ್ಷಣ ಮತ್ತು ಆರೋಗ್ಯ ವಲಯದ ಸೂಚ್ಯಾಂಕ ಗುರಿಗಳನ್ನು ತಲುಪಲು ನಿರಂತರ ಮೇಲುಸ್ತುವಾರಿ ಅವಶ್ಯಕತೆ ಇದೆ. ಸಂಬಂಧಿಸಿದ ಇಲಾಖೆಗಳ ಮುಖ್ಯಸ್ಥರುಗಳು ನಿಗಾ ವಹಿಸುವುದರ ಜೊತೆಗೆ ಪ್ರಗತಿಯನ್ನು ದಾಖಲಿಸಬೇಕು. ಸೂಚ್ಯಾಂಕಗಳ ಗುರಿಯಂತೆ ಅನೇಕ ವಲಯಗಳಲ್ಲಿ ಪ್ರಗತಿ ಕುಂಠಿತವಾಗದಂತೆ ನಿಗದಿತ ಗುರಿ ಸಾಧನೆಗೆ ಆದ್ಯತೆಯಾಗಿ ಕಾರ್ಯನಿರ್ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಹತ್ವಾಕಾಂಕ್ಷಿ ಕಾರ್ಯಕ್ರಮದ ಕೇಂದ್ರ ಸರ್ಕಾರದ ಪ್ರಭಾರಿ ಜಿಲ್ಲಾ ಉಸ್ತುವಾರಿಗಳು ಸೂಚಿಸಿದರು. ಮಹತ್ವಾಕಾಂಕ್ಷಿ ಯೋಜನೆಯ ಮಾರ್ಗಸೂಚಿಗಳನ್ನು ಸರಿಯಾಗಿ ಬಳಸಿಕೊಂಡು ಕೃಷಿ, ಆರೋಗ್ಯ, ಶಿಕ್ಷಣ, ಆರ್ಥಿಕ ಸಬಲೀಕರಣದ ಕುರಿತು ಹೆಚ್ಚಿನ ಕಾಳಜಿ ವಹಿಸಬೇಕು. PMKSY ಯೋಜನೆ ಅಡಿಯಲ್ಲಿ ಎಲ್ಲಾ ರೈತರಿಂದ ಬೆಳೆ ವಿಮೆ ಮಾಡಿಸಬೇಕು. ಜನರ ಆರೋಗ್ಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಅರ್ಹರಿಗೆ ತಲುಪಿಸಬೇಕು ಎಂದು ಹೇಳಿದರು. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ಗಳ ನೋಂದಣಿಯಲ್ಲಿ ಜಿಲ್ಲೆಯು ಉತ್ತಮ ಪ್ರಗತಿ ಕಾಣಬೇಕು. BPL ಪಡಿತರ ಚೀಟಿ ಹೊಂದಿದ ಕುಟುಂಬಗಳಿಗೆ ಈ ಯೋಜನೆ ತುಂಬಾ ಉಪಯುಕ್ತವಾಗಿದ್ದು ಜನರಲ್ಲಿ ಈ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸಬೇಕು. ಅಲ್ಲದೆ ಜಿಲ್ಲೆಯಲ್ಲಿ ಕಡಿಮೆ ಫಲಿತಾಂಶ ಹೊಂದಿದ ಶಾಲೆಗಳನ್ನು ಗುರುತಿಸಿ ಈ ಶಾಲೆಗಳಲ್ಲಿ ಫಲಿತಾಂಶ ಹೆಚ್ಚಳಕ್ಕಾಗಿ ವಿಶೇಷ ಕ್ರಮ ವಹಿಸಬೇಕು ಎಂದರು. ಜಿಲ್ಲೆಯ ಮಕ್ಕಳಲ್ಲಿ ಅಪೌಷ್ಟಿಕತೆ, ಬಾಲಕಾರ್ಮಿಕ ಪದ್ಧತಿ ಹಾಗೂ ಬಾಲ್ಯ ವಿವಾಹದಂತಹ ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸಲು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಸೂಚಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಮಾತನಾಡಿ, ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಯಡಿ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಲಾಗಿದ್ದು ಹಲವು ಸೂಚ್ಯಾಂಕಗಳಲ್ಲಿ ಉತ್ತಮ ಸ್ಥಾನ ಗಳಿಸಲಾಗಿದೆ. ಆರೋಗ್ಯ, ಪೌಷ್ಟಿಕತೆ, ಕೃಷಿ, ಜಲಸಂಪನ್ಮೂಲ, ಶಿಕ್ಷಣ, ಆರ್ಥಿಕತೆ, ಕೌಶಲ್ಯಾಭಿವೃದ್ಧಿ ಹಾಗೂ ಮೂಲ ಸೌಕರ್ಯ ಸೇರಿದಂತೆ ಮಹತ್ವಾಕಾಂಕ್ಷೆ ಜಿಲ್ಲೆ ಯೋಜನೆ ಸೂಚ್ಯಾಂಕಗಳ ಅನುಷ್ಠಾನಕ್ಕೆ ಹೆಚ್ಚಿನ ಗಮನ ಹರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ನಂದಿತಾ MN ಅವರು ಮಾತನಾಡಿ, ಜಿಲ್ಲೆಯ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಲು ತಜ್ಞ ವೈದ್ಯರ ಲಭ್ಯತೆ, ಖಾಲಿ ಹುದ್ದೆಗಳು ಮತ್ತು ಸಂಭಾವನೆಯ ಮೌಲ್ಯಮಾಪನವನ್ನು ಪ್ರಾರಂಭಿಸಲಾಗಿದೆ. ಕರ್ನಾಟಕ, ತಮಿಳುನಾಡು, ರಾಜಸ್ಥಾನ, ಕೇರಳ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ತುಲನಾತ್ಮಕ ಸಂಭಾವನೆಯ ವಿಶ್ಲೇಷಣೆಯನ್ನು ಸಿದ್ಧಪಡಿಸಲಾಗಿದೆ. ಸಂಭಾವನೆ ಹೆಚ್ಚಳಕ್ಕಾಗಿ ಪ್ರಸ್ತಾವನೆಯನ್ನು ಸಕ್ಷಮ ಪ್ರಾಧಿಕಾರದ ಮುಂದೆ ಇಡಲಾಗುತ್ತಿದೆ. ಅಲ್ಲದೆ ಮಕ್ಕಳ ತಜ್ಞರು, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಅರವಳಿಕೆ ತಜ್ಞರ ನೇಮಕಾತಿಗೆ ಆದ್ಯತೆ ನೀಡಲು ಕ್ರಮ ವಹಿಸಲಾಗಿದೆ ಎಂದರು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶರಣಮ್ಮ ಅವರು ಮಾತನಾಡಿ, ಮಕ್ಕಳ ಹಾಗೂ ತಾಯಂದಿರ ಆರೋಗ್ಯ ಸುಧಾರಿಸಲು ಪೋಷಣಾ ಅಭಿಯಾನದಡಿ ಹುಟ್ಟಿನಿಂದ 6 ವಯಸ್ಸಿನ ಮಕ್ಕಳು, ಹದಿಹರಿಯದ ಹೆಣ್ಣು ಮಕ್ಕಳು, ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರ ಮೇಲೆ ಕೇಂದ್ರೀಕರಿಸಲಾಗುತ್ತಿದೆ. ಮಕ್ಕಳಲ್ಲಿ ಅಪೌಷ್ಟಿಕತೆ, ಕಡಿಮೆ ತೂಕ ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸಲು ಪೌಷ್ಟಿಕಾಂಶದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಅಲ್ಲದೆ ಪೋಷಣ್ ಟ್ರ್ಯಾಕ್ ಮೂಲಕ ಮಹಿಳೆಯರನ್ನು ಹಾಗೂ ಮಕ್ಕಳನ್ನು ಮೇಲುಸ್ತುವಾರಿ ಮಾಡಲಾಗುತ್ತದೆ. ಸರ್ಕಾರದ ಸೂಚನೆಯಂತೆ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳ ಹಾಜರಾತಿಯನ್ನು ಬಯೋಮೆಟ್ರಿಕ್ ಮೂಲಕ ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್, ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಮೊಹಮ್ಮದ್ ಅಲಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು.
9: ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಕರೆ.
8: ಸರ್ಕಾರದ ಆದೇಶದ ಅನ್ವಯ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪಿಯುಪಿ ಮತ್ತು ರಾಸಾಯನಿಕ ಬಣ್ಣಲೇಪಿತ ಗಣಪತಿ ವಿಗ್ರಹಗಳ ತಯಾರಿಕೆ, ಸಂಗ್ರಹ, ಮಾರಾಟ ನಿಷೇಧಿಸಲಾಗಿದ್ದು, ಮಣ್ಣು ಅಥವಾ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಮಾತ್ರ ಪ್ರತಿಷ್ಠಾಪಿಸಬೇಕು ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಸಾರ್ವಜನಿಕರಲ್ಲಿ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಿಸಲಾಗುತ್ತಿರುವ ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಗಣೇಶ ವಿಗ್ರಹಗಳ ತಯಾರು, ಸಂಗ್ರಹ, ಮಾರಾಟ ಮತ್ತು ವಿಸರ್ಜನೆಯಿಂದ ಪರಿಸರಕ್ಕೆ ಹಾನಿಯಾಗುವಂತಹ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಪಿಒಪಿ ವಸ್ತುಗಳು ಮತ್ತು ಲೋಹ ಮಿಶ್ರಿತ ಬಣ್ಣಗಳನ್ನು ಉಪಯೋಗಿಸುವುದರಿಂದ ನೈಸರ್ಗಿಕ ಜಲಮೂಲಗಳು ಕಲುಷಿತಗೊಂಡು ಇವುಗಳ ಭೌತಿಕ ಹಾಗೂ ರಾಸಾಯನಿಕ ಗುಣಗಳು ಮಾರ್ಪಟ್ಟು ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗುವುದಲ್ಲದೆ ಪ್ರಾಣಿ ಪಕ್ಷಿ ಹಾಗೂ ಜಲಚರಗಳ ಜೀವಕ್ಕೆ ಅಪಾಯವಾಗುತ್ತದೆ, ಅಲ್ಲದೆ ಸಾರ್ವಜನಿಕ ಆರೋಗ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ. ಆದ್ದರಿಂದ ಗಣೇಶನ ಮೂರ್ತಿಗಳ ವಿಸರ್ಜನೆಯಿಂದ ಕೆರೆ, ಬಾವಿ, ಕೊಳ, ನದಿಗಳಲ್ಲಿನ ನೀರು ಮಾಲಿನ್ಯವಾಗದಂತೆ ಮೇಲ್ವಿಚಾರಣೆ ವಹಿಸುವುದು ಅವಶ್ಯಕ ಹಾಗೂ ಇದಕ್ಕಾಗಿ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಜಿಲ್ಲೆಯ ನಗರ ಹಾಗೂ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳ ವ್ಯಾಪ್ತಿಯಲ್ಲಿಯೂ ಈ ಬಾರಿಯ ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಪರಿಸರ ಸ್ನೇಹಿ ಗಣೇಶ ಚತುರ್ಥಿ ಆಚರಣೆ ಕುರಿತು ಕೆಲವು ನಿಯಮಗಳನ್ನು ಪಾಲನೆ ಮಾಡಲು ಸಾರ್ವಜನಿಕರಿಗೆ ತಿಳಿಸಿರುತ್ತಾರೆ. ಸಾರ್ವಜನಿಕರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಲೋಹ ಮಿಶ್ರಿತ ಬಣ್ಣಲೇಪಿತದಂತಹ ಮೂರ್ತಿಗಳನ್ನು ಬಳಸದೆ ನೈಸರ್ಗಿಕ ಬಣ್ಣಗಳಿಂದ ತಯಾರಿಸಿರುವ ಮಣ್ಣಿನ ಚಿಕ್ಕ ಮೂರ್ತಿಗಳನ್ನು ಖರೀದಿಸಿ ಪೂಜಿಸುವಂತೆ ತಿಳಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಗಣೇಶ ಮಂಡಳಿಯವರು, ಸ್ಥಳೀಯ ಸಂಸ್ಥೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಗತ್ಯ ಪರವಾನಿಗೆ ಪಡೆಯುವ ಮೂಲಕ ಷರತ್ತು ಮತ್ತು ನಿಬಂಧನೆಗಳನ್ನು ಪಾಲನೆ ಮಾಡಲು ತಿಳಿಸಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ರಹಿತ ವಸ್ತುಗಳ ಬದಲಿಗೆ ಹೂವು ಪತ್ರೆಗಳಿಂದ ಅಲಂಕರಿಸಿದ ಮಣ್ಣಿನ ಗಣೇಶ ಮೂರ್ತಿಯನ್ನು ಪೂಜಿಸುವುದು, ಗಣೇಶನ ಮೂರ್ತಿಗಳನ್ನು ಸ್ಥಳೀಯ ಸಂಸ್ಥೆಗಳು ಗೊತ್ತುಪಡಿಸಿದ ತಾತ್ಕಾಲಿಕ ಟ್ಯಾಂಕ್ ಅಥವಾ ಕಟ್ಟೆ ಮತ್ತು ಕೊಳಗಳಲ್ಲಿ ಮಾತ್ರ ವಿಸರ್ಜಿಸುವುದು ಮತ್ತು ಮೂರ್ತಿಗಳ ವಿಸರ್ಜನೆಯ ಸಮಯದಲ್ಲಿ ಹೂವು ಹಾಗೂ ಇನ್ನಿತರ ಪೂಜಾ ಸಾಮಗ್ರಿಗಳನ್ನು ಗೊತ್ತುಪಡಿಸಿದ ತಾತ್ಕಾಲಿಕ ಟ್ಯಾಂಕ್ ಅಥವಾ ಕೊಳದ ದಡದಲ್ಲಿ ಇಟ್ಟಿರುವ ಬುಟ್ಟಿಗಳಲ್ಲಿ ಅಥವಾ ನಿಗದಿತ ಜಾಗದಲ್ಲಿ ಹಾಕಲು ತಿಳಿಸಲಾಗಿದೆ. ಸಾರ್ವಜನಿಕರು ಮನೆಗಳಲ್ಲಿ ಸ್ಥಾಪಿಸಲ್ಪಟ್ಟ ಮೂರ್ತಿಗಳ ವಿಸರ್ಜನೆಯ ಸಮಯದಲ್ಲಿ ಒಂದು ಬಕೆಟ್ ನೀರಿನಲ್ಲಿ ವಿಸರ್ಜಿಸುವ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳುವುದು ಮತ್ತು ವಿಸರ್ಜನೆ ಮಾಡಲಾದ ಮಣ್ಣನ್ನು ಮನೆಗಳ ಆವರಣದಲ್ಲಿರುವ ಗಿಡಗಳ ಬದುಗಳಿಗೆ ಹಾಕುವುದು, ಹಬ್ಬದ ಸಮಯದಲ್ಲಿ ಶಬ್ದ ಮತ್ತು ವಾಯು ಮಾಲಿನ್ಯ ತಡೆಗೆ ಹೆಚ್ಚಿನ ಧ್ವನಿ ಹೊರಸೂಸುವ ಧ್ವನಿವರ್ಧಕ ಮತ್ತು ಪಟಾಕಿಗಳನ್ನು ಉಪಯೋಗಿಸಬೇಡಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಧ್ವನಿವರ್ಧಕ ಅಥವಾ ಪಟಾಕಿಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. ಈ ರೀತಿ ಈ ವರ್ಷ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪೂಜಿಸುವುದರೊಂದಿಗೆ ರಾಯಚೂರು ಜಿಲ್ಲೆಯ ನೈಸರ್ಗಿಕ ಜಲಮೂಲಗಳು ಅಂದರೆ ಕೆರೆ, ಬಾವಿ, ಕೊಳ, ನದಿ ಇವುಗಳನ್ನು ಕಲುಷಿತಗೊಳ್ಳದಂತೆ ಹಾಗೂ ಪ್ರಾಣಿ ಪಕ್ಷಿ ಹಾಗೂ ಜಲಚರಗಳ ಜೀವಕ್ಕೆ ಅಪಾಯವಾಗದಂತೆ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಧಕ್ಕೆಯಾಗದಂತೆ ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನು ಆಚರಿಸೋಣ ಎಂದು ರಾಯಚೂರು ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
9: ಡಿ ದೇವರಾಜು ಅರಸು ನಿಗಮದಿಂದ ವಿವಿಧ ಯೋಜನೆಯಡಿ ಅರ್ಜಿ ಆಹ್ವಾನ.
8: ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ
9: 2026-27 ಸಾಲಿನಲ್ಲಿ ವಿವಿಧ ಯೋಜನೆಯಡಿ ಅರ್ಹ ಅಭ್ಯರ್ಥಿಗಳಿಂದ ಸೇವಾ ಸಿಂಧು ತಂತ್ರಾಂಶದ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ನಿಗಮದಿಂದ ಡಿ ದೇವರಾಜ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಹೊಲಿಗೆ ಯಂತ್ರ ವಿತರಣೆ ಯೋಜನೆಗೆ ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಸವಿತ, ಮಡಿವಾಳ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ, ಒಕ್ಕಲಿಗ, ಲಿಂಗಾಯತ, ಕಾಡುಗೊಲ್ಲ, ಮರಾಠ, ತಿಗಳ, ಗಾಣಿಗ, ಕುಂಬಾರ, ಹಡಪದ, ಕೊಡವ ಮತ್ತು ಈಡಿಗ ಇದರ ಉಪ ಸಮುದಾಯಗಳನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಮತ್ತು 3B ನಲ್ಲಿ ಉಳಿದ ಸಮುದಾಯಗಳಿಗೆ ಅನ್ವಯವಾಗುತ್ತದೆ. ಎಲ್ಲ ಯೋಜನೆ ಅಡಿಯಲ್ಲಿ ಸೌಲಭ್ಯ ಒದಗಿಸಲು ಸೇವಾ ಸಿಂಧು ತಂತ್ರಾಂಶದಲ್ಲಿ ವೆಬ್ಸೈಟ್ ವಿಳಾಸವನ್ನು ಮತ್ತು ಗ್ರಾಮ 1 ಬೆಂಗಳೂರು 1 ಮತ್ತು ಕರ್ನಾಟಕ 1 ಸೇವಾ ಕೇಂದ್ರಗಳಲ್ಲಿ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು. ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರು, ಇತರೆ ದಾಖಲಾತಿಗಳಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿಯೂ ಇದ್ದು ಹೊಂದಾಣಿಕೆಯಾಗಬೇಕು. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನೆ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಅಲ್ಲದೆ 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವ ಫಲಾಪೇಕ್ಷಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ ವಿಳಾಸಕ್ಕೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದಾಗಿದೆ. ಅಥವಾ ನಿಗಮದ ಸಹಾಯವಾಣಿ ಸಂಖ್ಯೆ 0800-22-37-482 ಮತ್ತು 8057-77-0004 ಅಥವಾ 8050-77-0005 ಅಥವಾ ಜಿಲ್ಲಾ ಕಚೇರಿಯ ದೂರವಾಣಿ ಸಂಖ್ಯೆ 0853-22-50-440 ಈ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ರಾಯಚೂರು ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
7: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್.
3: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
10: ಕೆಲಸ ಮಾಡಿ ದೇವರ ಮನಸ್ಕೋಬೇಕು, ನನ್ ಗಂಗೆ ನೀನೆಂದೆಂದು ಹಿಂಗೆ.
6: ಕೇಳುಗರೆ, ಈ ಬೆಳಿಗ್ಗೆ 8:30 ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆಯ ಮಹತ್ವ ಮತ್ತು ಪರಿಸರ ಇಲಾಖೆಯ ಪಾತ್ರ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ರಾಯಚೂರಿನ ಪರಿಸರ ಅಧಿಕಾರಿಗಳಾದ ಬಿಕೆ ಸಂತೋಷ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.
11: ಜಲಚರಗಳಿಗೆ ಏನಿದೆಯಲ್ಲ, ಆ ಜಲಚರಗಳಿಗಲ್ಲಿ ಸೇರ್ಕೊಂಡು ಬಯೋ ಅಕ್ಯುಮಿಲೇಷನ್ ಆಗೋದು, ಅದರಿಂದ ಅಲ್ಲಿ ಜಲಚರಗಳಿಗೆಲ್ಲ ತೊಂದರೆ ಆಗೋದು, ಅವುಗಳ ಜೀವಕ್ಕೆ ಅಪಾಯ. ಆಮೇಲೆ ಈವನ್ ಪ್ರಾಣಿ ಪಕ್ಷಿಗಳಿಗೂ ಈ ನೀರು ಹಾರ್ಡ್ನೆಸ್ ಜಾಸ್ತಿ ಇರೋದ್ರಿಂದ ಈ ನೀರನ್ನು ಕುಡಿದ್ರೆ ಆರೋಗ್ಯದ ಮೇಲೆ ಸಮಸ್ಯೆ, ಬಯೋ ಅಕ್ಯುಮಿಲೇಷನ್ ಆಗಿ ಕೊನೆಗೆ ನಂತರ ಕ್ಯಾನ್ಸರು, ಅಲ್ಲಿ ಮೀನು ತಿನ್ನೋದು, ಅದರಿಂದ ಪ್ರಾಣಿ ಪಕ್ಷಿಗಳಿಗೆ ಮಾನವರು ಸಹಿತ ಆ ನೀರು ತಗೊಳ್ಳೋದು ಬಳಸೋದ್ರಿಂದ ಅದು ಸಹಿತ ತೊಂದರೆ ಆಗ್ತಾ ಇತ್ತು ಎಲ್ಲಾ ಕಾರಣಗಳಿಂದ. ಜೊತೆಗೆ ಈ ಗಣೇಶಕ್ಕೆ ಅಲಂಕಾರಿಕ ಬಣ್ಣಗಳನ್ನು
12: ಬಳಸುವಂತದ್ದು,
11: ಹೆವಿ ಮೆಟಲ್
12: ಆಯಿಲ್
11: ಪೇಂಟ್ ಗಳನ್ನು, ರಾಸಾಯನಿಕ ಗುಣಗಳನ್ನು ವಸ್ತುಗಳನ್ನು ಬಳಸಿ ಅವನ್ನ ಉಪಯೋಗಿಸೋದು. ಅಷ್ಟಲ್ದಲೆ ಹೆವಿ ಮೆಟಲ್ಸ್ ಗಳಲ್ಲಿ ಬಹಳ ರಾಸಾಯನಿಕ ಜೊತೆಗೆ ಹೆವಿ ಮೆಟಲ್ ಅಂದ್ರೆ ಆರ್ಸೆನಿಕ್, ಲೆಡ್, ಕ್ರೋಮಿಯಂ, ತಾಮ್ರ, ಮರ್ಕ್ಯೂರಿ, ಕೋಬಾಲ್ಟ್, ಕ್ಯಾಡ್ಮಿಯಂ, ಸತು ಇತ್ಯಾದಿ ಹಾನಿಕರ ವಸ್ತುಗಳನ್ನ ಬಣ್ಣದ ರೂಪದಲ್ಲಿ ಯೂಸ್ ಮಾಡ್ತಾರೆ ಪೇಂಟಿಂಗ್ ಗೋಸ್ಕರ, ಗೋಲ್ಡ್ ಕಲರ್, ಬ್ಲೂ ಕಲರ್. ಈ ಪೇಂಟಿಂಗ್ ಅಲ್ಲಿ ಯೂಸ್ ಮಾಡೋದ್ರಿಂದ ಇದು ನೀರಿನಲ್ಲಿ ಕರಗಿ ವಿವಿಧ ಮೀನುಗಳು ಇತರ ಜಲಚರಗಳು ಸಾವನ್ನಪ್ಪಕ್ಕೆ ಶುರು ಆಯ್ತು.
6: ಕೇಳಿದ್ರೆ ಈ ಕಾರ್ಯಕ್ರಮವನ್ನ ಇಂದು ಬೆಳಿಗ್ಗೆ 8:30 ಆಲಿಸಲಿದ್ದೀರಿ.

0: ಸತ್ಯ ಹರಿಶ್ಚಂದ್ರ ಚಿತ್ರ ನಿರ್ದೇಶಿಸಿ ಯಶಸ್ಸಿನ ಶಿಖರದಲ್ಲಿದ್ದ ಹುಣಸೂರು ಕೃಷ್ಣಮೂರ್ತಿ ಅವರು ಅದೇ ವರ್ಷ ಅಂದರೆ 1965ರಲ್ಲಿಯೇ ಮದುವೆ ಮಾಡಿ ನೋಡು ಚಿತ್ರವನ್ನು ಕೈಗೆತ್ತಿಕೊಂಡರು. ಚಂದಮಾಮ ಅನ್ನೋ ಹೆಸರಿನಿಂದಲೇ ಹೆಸರು ಮಾಡಿದ್ದ ನಿರ್ಮಾಪಕರಾದ ನಾಗಿರೆಡ್ಡಿ ಹಾಗೂ ಚಕ್ರಪಾಣಿ ಅವರು ವಿಜಯ ಪ್ರೊಡಕ್ಷನ್ಗಾಗಿ ಈ ಚಿತ್ರ ನಿರ್ಮಿಸಲಿಕ್ಕೆ ಮುಂದಾದರು. ಈ ಹಿಂದೆ ವೀರಕೇಸರಿ ಮತ್ತು ವಾಲ್ಮೀಕಿ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದ ಘಂಟಸಾಲ ಅವರೇ ಈ ಮದುವೆ ಮಾಡಿ ನೋಡು ಚಿತ್ರಕ್ಕೂ ಕೂಡ ಸಂಗೀತ ನೀಡಿದರು. ರಾಜ್ಕುಮಾರ್ ಅವರೊಂದಿಗೆ ಲೀಲಾವತಿ, ವಂದನಾ, ಉದಯ್ ಕುಮಾರ್ ವರದಕ್ಷಿಣೆಯ ಸಮಸ್ಯೆಯಿಂದಾಗಿ ಅಕ್ಕ ತಂಗಿಯ ಮದುವೆ ಮಾಡಲು ಪಡುವ ಕಷ್ಟಗಳ ಸರಮಾಲೆ ಈ ಚಿತ್ರದ
1: ಶೈಲಿ. ಹೊಸ ಮಟ್ಟು
2: ಹನಿ ಹನಿ ಇಬ್ಬಡಿ ಚಿತ್ರ ವ್ಯಕ್ತಿಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ ಈ ಬೆಳಿಗ್ಗೆ 9:35.
1: ನವಪೀಳಿಗೆಯ ಮನಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು
3: ಬರಗಾಲದ ಮಿತ್ರರು ಸಿರಿಧಾನ್ಯಗಳು, ಬರಗು ಇದ್ರೆ ಬರಗಾಲದಲ್ಲೂ ಬದುಕು, ಬರಗು ತಿಂದವರು ಕಾಂತಿಯಿಂದ ಬೆಳಗುವರು,
1: ಅಂದರೆ
3: ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ, ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ, ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ, ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು, ಸಿರಿಧಾನ್ಯ ಸಿಂಗಾರ ಆರೋಗ್ಯ ಬಂಗಾರ, ಸಿರಿಧಾನ್ಯ ರೈತರಿಗೆ ವರದಾನ, ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
5: 8700014242.
2: ಆಕಾಶವಾಣಿ ರಾಯಚೂರು ಕೇಂದ್ರ 7:35 ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದಿಂದ
6: ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55
2: ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜ್ಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆಟ್ಟ ಭಾರತ. ವಾರ್ತೆಗಳ ವಿವರ. ಒಣಭೂಮಿಯನ್ನು ಕೃಷಿಯನ್ನು ಪರಿವರ್ತಿಸಲು ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಬಲಪಡಿಸಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ವಿಜ್ಞಾನ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಒಣಭೂಮಿ ಪ್ರದೇಶ 2026 ಉದ್ಘಾಟನೆ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತ ವೈಜ್ಞಾನಿಕ ಕ್ರಮ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲದೊಂದಿಗೆ ಒಣಭೂಮಿ ಪ್ರದೇಶ ಭಾರತಕ್ಕೆ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇತರ ಪ್ರದೇಶಗಳಿಗೆ ಬಲದ ಮೂಲವಾಗಬಲ್ಲವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷಿ ವ್ಯವಸ್ಥೆ ಪರಿವರ್ತಿಸುವ ಹೆಚ್ಚುಗಳಲ್ಲಿ ಆಹಾರ ಭದ್ರತೆ, ಪೌಷ್ಟಿಕಾಂಶ ಮತ್ತು ರೈತರ ಸಮೃದ್ಧ ಕೇಂದ್ರ ಫಲವಾಗಿರಬೇಕು. ಯಶಸ್ಸಿನ ಅಂತಿಮ ಮಾನದಂಡವು ಕೇವಲ ಉತ್ಪಾದನೆಯ ಹೆಚ್ಚಳವಾಗಿರಬಾರದು, ಬದಲಿಗೆ ಕೃಷಿ ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಮತ್ತು ಸಮೃದ್ಧಿಯೂ ಆಗಿರಬೇಕು. ಸಚಿವರು ಹೇಳಿದ್ದಾರೆ, ಸಮಾವೇಶದಲ್ಲಿ 28 ಹೆಚ್ಚು ದೇಶಗಳ ಭಾಗಿಯಾಗಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಅವರು ಇಂದಿನಿಂದ ದಾದ್ರಾ ಮತ್ತು ನಗರ್ ಮತ್ತು ದಮನ್ ಹಾಗೂ ಪ್ರದೇಶಕ್ಕೆ 2 ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಸಿಲ್ಸಾದೇಶಗಳಿಗೆ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಮತ್ತು ನಮೋ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ದಮನ್ನಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ಮತ್ತು ನಮೋ ರಾಜ್ಪಥಗೂ ಕೂಡ ಭೇಟಿ ನೀಡಲಿದ್ದಾರೆ. ಜೊತೆಗೆ ನೈಟ್ ಮಾರ್ಕೆಟ್, ರಾಮ ಸೇತು, ನಮೋ ಪದು ಬದಲಿಗೆ ಕೃಷಿ ಸಮುದಾಯಗಳ ಪ್ರವಾಸೋದ್ಯಮ ಮತ್ತು ಜಲತೀರ ಅಭಿವೃದ್ಧಿ ಸ್ಥಳಗಳಿಗೂ ಭೇಟಿ ನೀಡಲಿದ್ದಾರೆ. ಸಮಾವೇಶದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ರಾಜಕುಮಾರ ರಹೀಂ ಆಗಾ ಖಾನ್ ಅವರ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಅಭಿವೃದ್ಧಿ, ನೀರಾವರಿ, ಸಹಕಾರ ಸಂಘಗಳು, ನೈಸರ್ಗಿಕ ಕೃಷಿ ಮತ್ತು ಸೌರಶಕ್ತಿ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಿದ್ದಾರೆ. ಉಭಯ ನಾಯಕರು ಚರ್ಚೆ ನಡೆಸಿದರು. ಸಿಲ್ಸ್ ಮಾನವ ಅಭಿವೃದ್ಧಿಯ ಬಗೆಗಿನ ಸಮಾನ ಬದ್ಧತೆಗಳಾಗಿ ಆಗಾ ಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ ಸಾರಿಗೆ ಭಾರತ ಹೊಂದಿರುವಂತಹ ಬಾಂಧವ್ಯವನ್ನು ಅತ್ಯಂತ ಗೌರವಿಸುವಂತೆ ಸುಸ್ಥಿರ ಅಭಿವೃದ್ಧಿ, ಮಾನವ ಕುಲದ ಒಳಿತಿಗಾಗಿ ಈ ಪಾಲುದಾರಿಕೆಗಳನ್ನು ಮತ್ತಷ್ಟು ಮುನ್ನಡೆಸುವ ತಮ್ಮ ಸಮಾನ ಬದ್ಧತೆಯನ್ನು ಸಚಿವ ಅಮಿತ್ ಶಾ ಭೇಟಿ ನೀಡಲಿದ್ದಾರೆ. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ವಿಶ್ವದ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದಂತಹ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ ರಾಜಕುಮಾರ ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಅವರು ಜವಾಹರ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕೃಷಿ ಮತ್ತು ನಾಗರಿಕರು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಸ್ವತಃ ಆಡಳಿತ ನಡೆಸುವ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾನವ ಭಾರತಕ್ಕೆ ಸಮಾನಬದ್ಧತೆಯಿಂದಾಗಿ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಜವಾಹರ ನವೋದಯ ವಿದ್ಯಾಲಯಗಳ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಮಣಿಪುರದ ಪಿಎಂಪಿ ಶ್ರೀ ಜವಾಹರ ನವೋದಯ ವಿದ್ಯಾಲಯ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2020 ಸಚಿವ ರಾಷ್ಟ್ರೀಯ ವಿಜೇತರಾಗಿ ಹೊರಹೊಮ್ಮಿತು.
3: ಸಂಸದೀಯ ಮಾದರಿಯ
2: 18ನೇ ಬ್ರಿಕ್ಸ್ ಶೃಂಗಸಭೆಯ ನಾಳೆಯಿಂದ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭವಾಗಲಿದೆ.
3: ಸಚಿವ
2: 2 ದಿನಗಳ ಈ ಶೃಂಗಸಭೆಯಲ್ಲಿ 11 ನವದೆಹಲಿ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರರು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸೇರಿದಂತೆ ಅವರು ಹಲವು ರಾಷ್ಟ್ರಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಸಮಾವೇಶದ ಮೊದಲ ಅಧಿವೇಶನ ಸಮಗ್ರ ಜಾಗತಿಕ ಆಧಾರ ಮತ್ತು ಬಹುಪಕ್ಷೀಯ ಸೂಕ್ತವಾಗಿದೆ. ವಿಷಯದ ಕುರಿತು ಸರಿಯಾದ ದಿಕ್ಕಿನಲ್ಲಿ ಭಾನುವಾರ ಜವಾಹರ ರಾಷ್ಟ್ರಗಳ ನಾಯಕರೊಂದಿಗೆ ಸ್ಥಿತಿಸ್ಥಾಪಕತ್ವ ನಾವೀನ್ಯತೆ ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ. ಶೃಂಗಸಭೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದ್ದು ಸುಮಾರು 15,000 ಪೊಲೀಸ್ ಸಿಬ್ಬಂದಿ ಮತ್ತು ಅರೆ ಸೇನಾ ಪಡೆಗಳ 200 ಶೃಂಗಗಳನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರ ಸಂಚಾರ ಮಾರ್ಗಗಳಲ್ಲಿ ವಿಶೇಷ ನಿಗಾ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಇವತ್ತು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಬ್ರಿಕ್ಸ್ ಪಾಲುದಾರ ರಾಷ್ಟ್ರಗಳು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಂಡಿದ್ದಾರೆ.
3: ಎಕ್ಸ್ ಖಾತೆ
2: ಸಮಾವೇಶದ
3: ಇನ್ಸ್ಟಾಗ್ರಾಮ್ ಖಾತೆ
2: ವೇಷಣ
3: ಆಕಾಶವಾಣಿ ನ್ಯೂಸ್ ಕನ್ನಡ
2: ಮತ್ತು ಬಹುಪಕ್ಷೀಯ ಬಲವರ್ಧನೆ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ
2: ಎಐಆರ್ ಕನ್ನಡ ನ್ಯೂಸ್ ಸ್ಥಿತಿಸ್ಥಾಪಕತ್ವ ನಾವೀನ್ಯತೆ ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ.
3: ಶೃಂಗಸಭೆ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ
2: 15,000 ಸಮಾಜಶಾಸ್ತ್ರ ವಿಷಯಗಳ ಮರು ಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ಈ ತಿಂಗಳ 13ರವರೆಗೆ ಅಧಿಕೃತ ಯುಜಿಸಿ ಎನ್ಇಟಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಉತ್ತರ ಕೀಗಳ ಕುರಿತು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಯುಜಿಸಿ ಎನ್ಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ನಂತರ ಎನ್ಟಿಎ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿತ್ತು. ಇಂಗ್ಲಿಷ್ ಮತ್ತು ವಾಣಿಜ್ಯ ವಿಷಯಗಳ ಪರೀಕ್ಷೆ ಇದೇ 9ರಂದು ಮತ್ತು ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ನಡೆಯಿತು. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರೋಪ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಅಗತ್ಯ ಮೂಲಸೌಕರ್ಯ ನಿರ್ಮಿಸುವ ಮೂಲಕ 20,00,000 ವೃತ್ತಿಪರರನ್ನು ರೂಪಿಸಲು ಸರ್ಕಾರ ಜೂನ್ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಚಿತ್ರೋದ್ಯಮದಲ್ಲಿನ ಸೃಜನಶೀಲ ಆರ್ಥಿಕ ಸುಧಾರಣೆಗಳು ನಿರ್ಮಾಪಕರನ್ನ ಕೃತಿ ಚಾರಿತ್ರ್ಯ ರಕ್ಷಿಸಲು ಸಹಕಾರಿಯಾಗುತ್ತಿವೆ. 2000 ಅಭ್ಯರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರ ನಿರ್ಮಾಪಕರಿಗೆ ಕಾಶ್ಮೀರದಲ್ಲಿ ಚಿತ್ರೀಕರಣ ನಡೆಸುವಂತೆ ನೀಡಿದ ಕರೆಯ ಹಿನ್ನೆಲೆಯಲ್ಲಿ ಈ ಉತ್ಸವ ಆಯೋಜನೆ ಮಾಡಲಾಗಿದೆ ಎಂದರು. ಈ ಉತ್ಸವವು ಯುವಜನತೆ ಸೇರಿದಂತೆ ಯುವ ಪ್ರತಿಭೆಯಲ್ಲಿ ಸಮಾಜ ಮತ್ತು ಸೃಜನಶೀಲತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಎನ್ಟಿಎ ಪರಿಣತಿಯ ಹಣಕಾಸು ನಾವೀನ್ಯತೆಗೆ ಸಮಾಜವಾಗಿ ಪರಿಷ್ಠ ಸುರಕ್ಷತಾ ಕ್ರಮಗಳು ಅಗತ್ಯ ಎಂದು ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಮುಂಬೈನಲ್ಲಿ ನಡೆದ ಜಾಗತಿಕ ಮಾತನಾಡಿದ ಅವರು ಹಣಕಾಸು ಮಾರುಕಟ್ಟೆಗಳ ಸುಸ್ಥಿರ ಬೆಳವಣಿಗೆ ನಾವೀನ್ಯತೆ ಮತ್ತು ವಿಶ್ವಾಸ ಮತ್ತು ರಾಜ್ಯ ಸಚಿವ ತಂತ್ರಜ್ಞಾನ ವ್ಯವಸ್ಥೆಗಳಿಂದ ಭಾರತದ ಸೃಜನಶೀಲ ಆರ್ಥಿಕತೆ ಸುಧಾರಣೆ ಮತ್ತು ತಂತ್ರಜ್ಞಾನದ ಬಳಕೆಯಲ್ಲಿ ಅಪಾಯಗಳು ಹೆಚ್ಚದಂತೆ ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕಾಶ್ಮೀರಕ್ಕೆ ಸುರಕ್ಷಿತ ವ್ಯವಸ್ಥೆಗಳತ್ತ ಹಂತ ಹಂತವಾಗಿ ಪರಿವರ್ತನೆ ಅಗತ್ಯ ಎಂದು ಯೋಜನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಉತ್ಸವವು ಯುವಜನತೆಯ ಮುಖಾಮು ನಗರದಲ್ಲಿ ಪಕ್ಕದಲ್ಲಿದ್ದಂತಹ 2 ಸೃಜನಗಳಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು 12 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದಕ್ಷಿಣ ಕಿವು ಪ್ರಾಂತ ಸರ್ಕಾರದ ಪ್ರಕಾರ ಅಗ್ನಿ ಅವಘಡದಲ್ಲಿ ಹಕ್ಕಾಂತ ಬಾಲಕಿಯರು ಮತ್ತು ಇಳಿ ಬಾಲಕರು ಮುಂಬರಲಿದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತು ಹೆಚ್ಚಳ ಸುಸ್ಥಿರ ಬೆಳವಣಿಗೆಗೆ ಮೊದಲು ಒಂದು ಮನೆಯಲ್ಲಿ ಬೇಷು ಕಾಣಿಸಿಕೊಂಡು ನಂತರ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಿಗೆ ಹರಡಿತು. ತಂತ್ರಜ್ಞಾನ ಕಾಣಿಸಿಕೊಳ್ಳಲು ಕಾಣುವೆಂದು ತಿಳಿದು ಬಂದಿಲ್ಲ. ಆದರೆ ಬೆಂಗಳೂರಿನ ಅವಘಡ ಸಾಗುತ್ತಿರುವಂತಹ ಪ್ರದೇಶವು ಜನನಿಬಿಡವಾಗಿದ್ದು ಅಲ್ಲಿನ ಹೆಚ್ಚು ಮನೆಗಳು ಮತ್ತೆ ತಂತ್ರಜ್ಞಾನವೇ ಎಂದು ಸ್ಥಳೀಯ ಆಡಳಿತಾಧಿಕಾರಿ ಎಚ್ಚರಂತೆ ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಹಿಳಾ ಏಷ್ಯಾ ಕಪ್ 2026ರ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧ 40 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಅತ್ಯುತ್ತಮ ಆಲೌಂಡ್ ಪ್ರದರ್ಶನದಲ್ಲಿ ಕೆಲವರೊಂದಿಗೆ ಭಾರತ ಫೈನಲ್ ಗೆದ್ದು ಲಕ್ಕೆ ಇಟ್ಟಿದೆ. ವಿದ್ಯಾರ್ಥಿಗಳು 150 ರನ್ಗಳ ಗುರಿಯನ್ನು ಹತ್ತಿದಂತಹ ಬಾಂಗ್ಲಾ ತಂಡ ಸರ್ಕಾರದ ರನ್ ಗಳಿಕೆಯ ವೇಗವನ್ನು ಕಾಯ್ದುಕೊಳ್ಳಲು ಪರದಾಡಿತು. ಭಾರತೀಯ ಬೌಲರ್ಗಳು ನಿರಂತರ ಒತ್ತಡ ಹೇರಿದ್ದಾರೆ. ಪರಿಣಾಮ ಬಾಂಗ್ಲಾದೇಶ ಅನೇಕವಾಗಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಲಷ್ಟೇ. ಮೊದಲ ಒಂದು ಮನೆಯಲ್ಲಿ ಬಿಹಾರ್ ಕಾಣಿಸಿಕೊಂಡು ನದೀಪ್ ಶರ್ಮಾ 3 ವಿಕೆಟ್ ಮತ್ತು ನಾಂದಿನಿ ಶರ್ಮಾ 2 ವಿಕೆಟ್ ಪಡೆದ ಶ್ರೀಚರಣಿ ಮತ್ತು ಪ್ರೇಮ ರಾವತ್ ಬಂದಿಲ್ಲ. ಒಂದು ವಿಕೆಟ್ ಪಡೆದರು. ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 109 ರನ್ ಕಲೆ ಹಾಕಿತು. ಶಫಾಲಿ ಶರ್ಮಾ 64 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ ಗೆ ಭದ್ರ ಬುನಾದಿ ಹಾಕಿಕೊಟ್ಟರು. ಅಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅವರು ಭಾಜನರಾದರು. ಇಂದು ನಡೆಯುವ 2 ಸೆಮಿಫೈನಲ್ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡ ದುಬೈನಲ್ಲಿ ಮುಖಾಮುಖಿಯಾಗಲಿವೆ. 40 ರನ್ಗಳ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಆರಂಭ. ಹೆಚ್ಚಾಗಲಿದೆ. ಈ ಕೆಲವು ವಿಜೇತರು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತವನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ರಾಂಗ್ವಾನ್ನಲ್ಲಿ ನಡೆದಂತಹ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಂದು ಚಿನ್ನ ಎರಡು ಬೆಳ್ಳಿ ಮತ್ತು ಒಂದು ಕಂಚು ಪದಕ ಸೇರಿದಂತೆ ನಾಲ್ಕು ಪದಕಗಳು ಉತ್ತಮ ಆರಂಭವನ್ನು ಕಂಡಿದೆ. ದೀಪ್ತಿ ಶರ್ಮಾ ಎರಡು ವಿಕೆಟ್ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಶಫಾಲಿ ರಾಜಕುಮಾರ್ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮುಖ್ಯವಾಗಲಿವೆ ಮಹಿಳಾ ಏಷ್ಯಾ ಭಾರತೀಯ ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಂಕೆಯಿಟ್ಟ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
5: ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದಂತಹ ವಿಶ್ವ ಪ್ಯಾರಾ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಒಂದು ಚಿನ್ನ ಎರಡು ಬೆಳ್ಳಿ ಮತ್ತು ಒಂದು ಕಂಚು ಪದಕ ಸೇರಿದಂತೆ.
6: ಆಕಾಶವಾಣಿ ರಾಯಚೂರು ಕೇಂದ್ರ ಉತ್ತಮ ಸಮಯ 7:45
5: ಮತ್ತೊಮ್ಮೆ
6: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ
5: ಆಹಾರ
6: ಸಿದ್ದಶ್ರೀರಾಮ್ ಅವರ ಧ್ವನಿಯಲ್ಲಿ ಭಜರಂಗಿ ಟು ಈ ಚಿತ್ರದ ಗೀತೆಯನ್ನು ರೈತರಿಗೆ ಕೇಕಲಿನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.
5: ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳು

ವಿಜಯ್ ಪ್ರಕಾಶ್ ಶ್ರೇಯ ಘೋಷಾಲ್ ಅವರ ಧ್ವನಿಗಳಲ್ಲಿ ಕೇಳಿ ಕೋಟಿಗೊಬ್ಬ ಟು ಈ ಚಿತ್ರದ ಗೀತೆಯನ್ನ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಡಿ ಇಮ್ಮಾನ್ ಅವರ ಸಂಗೀತವಿದೆ.

ಚಾಮರಾಜ ಅವರು ಸ್ವರ ಸಂಯೋಜನೆ ಮಾಡಿ ಧ್ವನಿ ನೀಡಿರುವ ಆ ದಿನಗಳು ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕೆ ಕಲ್ಯಾಣ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು.

0: ಆಕಾಶವಾಣಿ ರಾಯಚೂರು ಕೇಂದ್ರ ಕೇಳಿ ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆಯ ಮಹತ್ವ ಮತ್ತು ಪರಿಸರ ಇಲಾಖೆಯ ಪಾತ್ರ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯ ರಾಯಚೂರಿನ ಪರಿಸರ ಅಧಿಕಾರಿಗಳಾದ ಬಿಕೆ ಸಂತೋಷ್ ಅವರೊಂದಿಗೆ ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಹೂಗಾರ್.
1: ಕೇಳುಗರೆ ಹಾಗೂ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಹಬ್ಬ ಆಚರಣೆ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಬಹುತೇಕ ಎಲ್ಲ ಕಡೆ ಸಿದ್ಧತೆಗಳನ್ನು ನಾವೆಲ್ಲ ನೋಡ್ತಿದ್ದೀವಿ. ವಿಶೇಷವಾಗಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆ ಮಾಡಬೇಕು ಅನ್ನುವಂಥದ್ದು ಬಹುಕಾಲದಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡ್ತದೆ, ಸಂಬಂಧಪಟ್ಟಂಥ ಇಲಾಖೆಗಳು ಮಾಡ್ತಾ ಇರ್ತವೆ, ಆಯಾ ಜಿಲ್ಲಾಡಳಿತಗಳು, ನಗರ ಪ್ರದೇಶದ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯಿತಿಗಳು ಮಾಡ್ತಾ ಇರ್ತವೆ. ಆದರೆ ಪ್ರತಿ ವರ್ಷ POP ಗಣೇಶ ಮೂರ್ತಿಗಳನ್ನು ಕೂಡಿಸೋದು ಬೇಡ ಅನ್ನುವಂಥದ್ದು, ಇದರಿಂದ ಏನೆಲ್ಲ ತೊಂದರೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳು ಸಂಬಂಧಪಟ್ಟಂಥ ಇಲಾಖೆಗಳು ಮಾಡ್ತಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ, ಗಣೇಶೋತ್ಸವ ಅಂದರೆ ಏನು, ಯಾಕೆ ಪರಿಸರ ಗಣೇಶೋತ್ಸವವನ್ನು ಪ್ರೋತ್ಸಾಹಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಸ್ಟುಡಿಯೋದಲ್ಲಿ ನನ್ನೊಟ್ಟಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ರಾಯಚೂರಿನ ಪರಿಸರ ಅಧಿಕಾರಿಗಳಾಗಿರುವಂಥ ಬಿಕೆ ಸಂತೋಷ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ವಿಶೇಷವಾಗಿ ಈ ಗಣೇಶ ಹಬ್ಬ ಈಗಾಗಲೇ ಬರ್ತಿದೆ, ಇನ್ನೇನು ಇನ್ನೊಂದು ಎರಡು ಮೂರು ದಿನದಲ್ಲಿ ಗಣೇಶ ಚತುರ್ಥಿ ಆರಂಭ ಆಗ್ತದೆ. ಈ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಈ ಗಣೇಶೋತ್ಸವ ಹೆಂಗೆ ಬಂತು, ಆಚರಣೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ಬ್ರೀಫ್ ಹೇಳ್ಬೋದು ನಮ್ಮ ಕೇಳಿದ್ರಿಗೆ?
2: ಈ ಗಣೇಶ ಹಬ್ಬನ ಬಹಳ ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಎಲ್ಲಿ ಮನೆಗಳಲ್ಲಿ ಮಾತ್ರ ಮಣ್ಣಿನ ಗಣೇಶ ಮಾಡ್ತಾ ಇದ್ರು, ಹಾಗೆಯೇ ಏನು ಬಾಲಗಂಗಾಧರ್ ತಿಲಕ್ ಅವರು ಎಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಮಾಡಲಿ ಅಂತ ಈ ಗಣೇಶ ಉತ್ಸವನ ಎಲ್ಲ ಏರಿಯಾದಲ್ಲೂ ಮಾಡಲಿ ಅಂಥೇಳಿ ಅವರು ಒಂದು ಸಂಘಟನೆ, ಸಂಘಗಳ ಮೂಲಕ ಗಣೇಶೋತ್ಸವ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಎಲ್ಲ ಜನ ಒಗ್ಗಟ್ಟಾಗಿರಲಿ, ಎಲ್ಲರೂ ಒಂದು ಕಡೆ ಸೇರಿ ಗಣೇಶನ ಏನು ನಮ್ಮ ಗಣೇಶನ ಪೂಜೆ ಮಾಡಿ ಮಣ್ಣಿನ ಮೂರ್ತಿ ತಯಾರಿಸಿ ಆ ಮೂರ್ತಿಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಒಂದು ಅದು ವಿಸರ್ಜನೆಯನ್ನು ಆಗಬೇಕು, ಒಂದು ನೀರಿನಲ್ಲೇ ವಿಸರ್ಜನೆ ಆಗಲಿ ಅಂತ ನಡ್ಕೊ ಬಂದಿದ್ದ ಹಬ್ಬ. ಈಗ ಬರ್ತಾ ಬರ್ತಾ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಗಣಪತಿ ಗಾತ್ರ ಎತ್ತರನೆಲ್ಲ ದೊಡ್ಡದಾಗಿ ಮಾಡಿ ಎಲ್ಲ ಕಾಂಪಿಟೇಷನ್ ಮೇಲೆ ನಾವು 10 ಅಡಿ ಇಟ್ವಿ, ನಾವು 12 ಅಡಿ ಇಟ್ವಿ ಅನ್ನೋದ್ರಲ್ಲಿ ಎಲ್ಲ ಗಣೇಶಗಳನ್ನು ದೊಡ್ಡದಾಗಿ ಇಡೋ ಶುರು ಮಾಡಿದ್ರಲ್ಲಿ ಈ ಏನು ನಿಷೇಧಿತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ತಯಾರಿದ ಗಣೇಶಗಳನ್ನ ಉಪಯೋಗಿಸೋಕೆ ಶುರು ಮಾಡೋರು. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಏನಾಗ್ತಾ ಇತ್ತು ಅಂದ್ರೆ ದೊಡ್ಡದಾಗಿ ಅತಿ ದೊಡ್ಡದಾಗಿ ಮಾಡಿದಾಗ ಏನು ವೈಟ್ ಸಿಮೆಂಟ್ ಲೆಕ್ಕದಲ್ಲಿ ಇರುತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದನ್ನ ನೀರಿಗೆ ಬಿಡ್ತಾ ಇದ್ರು. ನೀರಲ್ಲಿ ಏನಾಗ್ತಾ ಇತ್ತು ಅಂದ್ರೆ ನೀರಲ್ಲಿ ಇದು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅತಿ ತಕ್ಷಣಕ್ಕೆ ಕರಗದಂತ ವಸ್ತು, ಇದರಲ್ಲಿ ಕ್ಯಾಲ್ಸಿಯಂ ಸಲ್ಫೇಟ್ ಇರೋದ್ರಿಂದ ಇದು ಕರಗದ ಹಾರ್ಡ್ನೆಸ್, ನೀರಿನ ಹಾರ್ಡ್ನೆಸ್ ಜಾಸ್ತಿ ಆಗ್ತಾ ಇತ್ತು.
1: ಅಂದ್ರೆ ಈ POP ಗಣೇಶನಿಗೂ ಮತ್ತು ಮಣ್ಣಿನ ಗಣೇಶನಿಗೂ ವ್ಯತ್ಯಾಸ ಇರೋದು ಅಂದ್ರೆ ಜಲಮೂಲಗಳಿಗೆ ಕಲುಷಿತ ಆಗ್ತದಂತೀರಿ?
2: ಮಣ್ಣಿನ ಗಣೇಶ ಈಸಿಯಾಗಿ ಕರಗಿ ನೀರಲ್ಲಿ ಅದು ಮಣ್ಣಲ್ಲಿ ಸೇರ್ಕೋತಾ ಇತ್ತು ನೀರಿನ ತಳಕ್ಕೆ. ಆದ್ರೆ ಈ POP ಕರಗಲ್ಲ, ಕರಗಿದು ನೀರಿನಲ್ಲಿ ಸೇರಿದ ತಕ್ಷಣ ಇದ್ರ ಸ್ವಭಾವ ಏನಂದ್ರೆ ಹಾರ್ಡ್ನೆಸ್ ಜಾಸ್ತಿ ಆಗೋದು, ಆಮೇಲೆ ಈ ಜಲಚರಗಳಿಗೆ ಏನಿದೆಯಲ್ಲ ಆ ಜಲಚರಗಳಿಗಲ್ಲಿ ಸೇರ್ಕೊಂಡು ಬಯೋ ಅಕ್ಯುಮುಲೇಷನ್ ಆಗೋದು, ಅದರಿಂದ ಅಲ್ಲಿ ಜಲಚರಗಳಿಗೆಲ್ಲ ತೊಂದರೆ ಆಗೋದು, ಅವುಗಳ ಜೀವಕ್ಕೆ ಅಪಾಯ, ಆಮೇಲೆ ಈವನ್ ಪ್ರಾಣಿ ಪಕ್ಷಿಗಳಿಗೂ ಈ ನೀರು ಹಾರ್ಡ್ನೆಸ್ ಜಾಸ್ತಿ ಇರೋದ್ರಿಂದ ಈ ನೀರನ್ನು ಕುಡಿದ್ರೆ ಆರೋಗ್ಯದ ಮೇಲೆ ಸಮಸ್ಯೆ, ಬಯೋ ಅಕ್ಯುಮುಲೇಷನ್ ಆಗಿ ಕೊನೆಗೆ ನಂತರ ಕ್ಯಾನ್ಸರ್, ಅಲ್ಲಿ ಮೀನು ತಿನ್ನೋದು, ಅದರಿಂದ ಪ್ರಾಣಿ ಪಕ್ಷಿಗಳಿಗೆ ಮಾನವರು ಸಹಿತ ಆ ನೀರು ತೊಗೊಳ್ಳೋ ಬಳಸೋದ್ರಿಂದ ಅದು ಸಹಿತ ತೊಂದರೆ ಆಗ್ತಾ ಇತ್ತು. ಈ ಎಲ್ಲಾ ಕಾರಣಗಳಿಂದ ಜೊತೆಗೆ ಈ ಗಣೇಶಕ್ಕೆ ಅಲಂಕಾರಿಕ
1: ಬಣ್ಣಗಳನ್ನು
2: ಬಳಸುವಂತದ್ದು, ಹೆವಿ ಮೆಟಲ್ ಆಯಿಲ್ ಪೇಂಟ್ಗಳನ್ನು, ರಾಸಾಯನಿಕ ಗುಣಗಳನ್ನು ವಸ್ತುಗಳನ್ನು ಬಳಸಿ ಅವನ್ನ ಉಪಯೋಗಿಸೋದು. ಅಷ್ಟಲ್ದಲೇ ಹೆವಿ ಮೆಟಲ್ಸ್ಗಳಲ್ಲಿ ಬಹಳ ರಾಸಾಯನಿಕ ಜೊತೆಗೆ ಹೆವಿ ಮೆಟಲ್ ಅಂದ್ರೆ ಆರ್ಸೆನಿಕ್, ಲೆಡ್, ಕ್ರೋಮಿಯಂ, ತಾಮ್ರ, ಮರ್ಕ್ಯೂರಿ, ಕೋಬಾಲ್ಟ್, ಕ್ಯಾಡ್ಮಿಯಂ, ಸತು ಇತ್ಯಾದಿ ಹಾನಿಕರ ವಸ್ತುಗಳನ್ನ ಬಣ್ಣದ ರೂಪದಲ್ಲಿ ಯೂಸ್ ಮಾಡ್ತಾರೆ ಪೇಂಟಿಂಗ್ ಗೋಸ್ಕರ, ಗೋಲ್ಡ್ ಕಲರ್, ಬ್ಲೂ ಕಲರ್. ಈ ಪೇಂಟಿಂಗ್ ಅಲ್ಲಿ ಯೂಸ್ ಮಾಡೋದ್ರಿಂದ ಇದು ನೀರಿನಲ್ಲಿ ಕರಗಿ ವಿವಿಧ ಮೀನುಗಳು ಇತರ ಜಲಚರಗಳು ಸಾವನ್ನಪ್ಪಕ್ಕೆ ಶುರು ಆಯ್ತು. ಈ ತರ ನೀರ್ನ ನಮ್ಮಲ್ಲಿರೋ ನೀರ್ನ ಜಾನುವಾರುಗಳು ಜನಗಳು ಸೇವಿಸೋದ್ರಿಂದ ಅವರ ಆರೋಗ್ಯದ ಮೇಲೆ ಕ್ಯಾನ್ಸರ್ ಕಾರಕವಾಗುವಂತ ಇತರೆ ರೋಗ ರುಜಿನಗಳು ಬರುವ ಸಂಪೂರ್ಣ ಸಾಧ್ಯತೆ ಇದ್ದು ಬಂದಿದೆ. ಇದೆಲ್ಲ ಹಲವಾರು ವಿಶ್ಲೇಷಣೆ ಅಧ್ಯಯನಗಳೆಲ್ಲ ಮಾಡಿ ಆಮೇಲೆ ಕೊನೆಗೆ ಇದು ಎನ್ ಜಿ ಟಿ ತನಕ ಕೋರ್ಟ್ ಕೇಸ್ ಹೋಗಿ ಎನ್ ಜಿ ಟಿ ಇಂದ ಕಮಿಟಿ ಮಾಡಿ ಈ ಏನ್ ವಿಸರ್ಜನೆ ಆದಂತ ನೀರ್ನೆಲ್ಲ ಅನಾಲಿಸಿಸ್ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದು ಪಿ ಒ ಪಿ ಇಂದ ತಯಾರಾದ ಗಣೇಶಗಳನ್ನ ಜಲಮಾಲಿನ್ಯ ಆಗ್ತದೆ ಅಂತ ಹೇಳಿ ಜಲ ಮಾಲಿನ್ಯ ನಿಯಂತ್ರಣ ಮತ್ತು ನಿವಾರಣೆ ಕಾಯ್ದೆ 1974 ಕಲಂ 36 ಎ ಅಡಿಯಲ್ಲಿ ಈ ರೀತಿಯ ವಿಗ್ರಹಗಳ ಉತ್ಪಾದನೆ ಘಟಕಗಳನ್ನು ಮುಚ್ಚೋದು ಹಾಗೂ ಮುಟ್ಟುಗಳು ಹಾಕೊಳ್ಳೋದು ಅವಕಾಶ ಇದ್ದು ಅದನ್ನ ಇದ್ ಮಾಡಿದ್ರು. ಹಾಗೆ ಈ ಮೂರ್ತಿಗಳನ್ನ ನೀರಿನಲ್ಲಿ ವಿಸರ್ಜನೆ ಮಾಡೋದ್ ಕೂಡ ಕಲಂ 24 ಪ್ರಕಾರ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಕಲಂ 41 ಮತ್ತು 43 ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಈ ಅಪರಾಧಕ್ಕೆ ಕನಿಷ್ಠ 1 ವರ್ಷದಿಂದ ಗರಿಷ್ಠ 6 ವರ್ಷಗಳ ಕಾಲ ಕಾರಾಗೃಹ, ಜೊತೆಗೆ ಸದರಿ ಉಲ್ಲಂಘನೆ ಪರಿಸರ ಸಂರಕ್ಷಣಾ ಕಾಯ್ದೆ 86 ಅಡಿಯಲ್ಲಿ ಕ್ರಮ ಜರುಗಿಸಬಹುದಾಗಿರುತ್ತೆ.
1: ಅಂದ್ರೆ ಯಾರು ಗಣೇಶ ಯಾರು ನಿಯಮ ಉಲ್ಲಂಘಿಸಿ ಈ ಪಿ ಓ ಪಿ ಅನ್ನ ಬಳಸುವಂತದ್ದು ಬಣ್ಣ ಮಿಶ್ರಿತ ಬಳಸಿ ವಿಸರ್ಜನೆ ಮಾಡುವಂತವ್ರ ಮೇಲೆ
2: ಹೌದು ಯಾವ ಸಂಘ ಸಂಸ್ಥೆ ಯಾರು ಇರ್ತಾರೆ ಅವರ ಮೇಲೆ ಕೇಸ್ ಮಾಡಿ ದಂಡ ವಿಧಿಸಿ ಅದು ಶಿಕ್ಷಾರ್ಹ ಅಪರಾಧ ಅಂತಾನು ಮಾಡಬಹುದು. ಈ ಇದರಿಂದ ಸಾರ್ವಜನಿಕರಲ್ಲಿ ಇಡ್ತಾ ಇರೋದ್ರಿಂದ ಒಂದು ಧಾರ್ಮಿಕ ವಿಚಾರ ಬರುತ್ತೆ. ಹಾಗಾಗಿ ಇದನ್ನ ನಾವು ಆದಷ್ಟು ಜಾಗೃತಿ ಮೂಡಿಸಿ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನ ಇಡ್ರಿ, ಮಣ್ಣಿನ ಗಣೇಶ ಮೂರ್ತಿಗಳನ್ನ ಮಾತ್ರ ಪೂಜೆ ಮಾಡಿ, ಪ್ರಾಕೃತಿಕ ಬಣ್ಣಗಳು ಮತ್ತು ಅಲಂಕಾರ ಸಾಮಗ್ರಿಗಳನ್ನ ಮಾತ್ರ ಬಳಸಿ, ಸಾಂಪ್ರದಾಯಿಕ ದೀಪಗಳು ಮತ್ತು ಕಡಿಮೆ ವಿದ್ಯುತ್ ಬಳಸಿ, ಕೃತಕ ಕೆರೆ ಏನಂದ್ರೆ ಕಲ್ಯಾಣಿಗಳು ಟ್ಯಾಂಕ್ಗಳಲ್ಲಿ ಮಾತ್ರ ಮೂರ್ತಿಗಳನ್ನು ವಿಸರ್ಜನೆ ಮಾಡಿ, ಈವನ್ ಮಣ್ಣಿಂದಾದ್ರೂ ಸ್ವಲ್ಪ ಪೇಂಟ್ ಇದ್ರೆ ಅದು ಆ ನೀರು ಜಲಚರ ಜಲಮೂಲಗಳಲ್ಲಿ ಸೇರಬಾರದು ಅಂತ ಹೇಳಿ ಆ ತರ ಅವೇರ್ನೆಸ್ ಎಲ್ಲ ಮಾಡ್ಕೊಂಡ್ ಬರ್ತಾ
1: ಇದೀವಿ. ಈಗ ನೀವು ಈಗ ಇತ್ತೀಚೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಪಿ ಒ ಪಿ ಒಂದು ಕಳೆದ 2-3 ವರ್ಷದಿಂದ ಇದರ ಒಂದು ನಿಯಂತ್ರಣ ಮಾಡಲಿಕ್ಕೆ ಬಹಳ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ, ಆದರೂ ಕೂಡ ಈ ವರ್ಷ ನೀವು ಜಾಗೃತಿ ಕೈಗೊಂಡಂಥದ್ದು ಎಲ್ಲೆಲ್ಲಿ ಏನೇನು ಮಾಡಿದ್ದೀರಿ, ಏನು ಜಾಗೃತಿ ಮಾಡ್ತಿದ್ದೀರಿ ಅಂತ?
2: ನಾವು ಸರ್ಕಾರಿ ಕಾಲೇಜ್ಗಳಲ್ಲಿ ಜಾಗೃತಿ ಹೇಳ್ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗೆಲ್ಲ, ಪೇಪರ್ನಲ್ಲಿ ಮಾಹಿತಿ ಹಾಕಿ ಮತ್ತೆ ಪಾಂಪ್ಲೆಂಟ್ಸ್ ಇದು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪೇಪರ್ನಲ್ಲಿ ಮಾಹಿತಿನ ಕೊಟ್ಟು ಸಾರ್ವಜನಿಕರಲ್ಲಿ ಜಾಗೃತಿ ಮಾಡ್ತಾ ಇದ್ದೀವಿ. ಹಾಗೆ ಭೇಟಿಯಾದ ಹಿಂದೆ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಗಣಪತಿ ತಯಾರಕರನ್ನು ಕರೆಸಿದ್ವಿ, ಗಣಪತಿ ಇಡೋ ಸಂಘ ಸಂಸ್ಥೆಗಳನ್ನು ಕರೆಸಿ ಆದಷ್ಟು ಮಣ್ಣಿನ ಗಣೇಶನ ಇಡಿ, ಪಿ ಒ ಪಿ ಗಣೇಶ ಬಳಸಬೇಡಿ, ನಿಷೇಧಿತ ಪಿ ಒ ಪಿ ಬಳಸಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ಹಾಗೇನೆ ಮಣ್ಣಿನ ಗಣೇಶ ಮಾಡಿ ನಮ್ಮ ಇಲ್ಲಿರೋ ರಾಯಚೂರು ನಗರದಲ್ಲಿರುವ ಕೆರೆ ಬಾವಿ ನದಿ ಎಲ್ಲ ಉಳಿಸೋಣ, ಈಗಾಗಲೇ ಬೇಸಿಗೆ ಇದ್ದು ನೀ ಮಳೆನೆ ಕಡಿಮೆ ಆಗಿದೆ, ಹೀಗಿದ್ದಾಗ ನಮ್ಮ ನೀರಿನ ಸಂರಕ್ಷಣೆ ಮಾಡ್ಕೊಳ್ಳೋದು ಎಲ್ಲರ ಆದ್ಯ ಕರ್ತವ್ಯ, ಹಸಿರು ಪರಿಸರ ಅಂತ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ, ಮಣ್ಣಿನ ಗಣೇಶ ಮೂರ್ತಿನೇ ಪೂಜೆ ಮಾಡೋದು ಶ್ರೇಷ್ಠ. ಹಿಂದೆ ಪುರಾಣ ಕಾಲದಿಂದ ಬಂದಿರೋದು ಅಷ್ಟೇ, ಆ ಗಣಪತಿ ಮಣ್ಣಿನಲ್ಲೇ ತಯಾರಿಸಿದ ಪೂಜೆ ಮಾಡಿ ಅದರಲ್ಲಿ ಎತ್ತರದ ಮೇಲೆ ಗಮನಾರ್ಹಸದ ಅವಶ್ಯಕತೆ ಇಲ್ಲ, ಚಿಕ್ಕ ಗಣೇಶ ಇದ್ದು ಪೂಜೆ ಮಾಡೋ ಭಕ್ತಿಯಿಂದ ಪೂಜೆ ಮಾಡೋದು ಇಂಪಾರ್ಟೆಂಟು, ಮತ್ತು ಪರಿಸರ ಸ್ನೇಹಿ ಇರಬೇಕು, ಗಣೇಶನ ತಂದ ಮೇಲೆ ಅದು ನೀರಲ್ಲೇ ವಿಸರ್ಜನೆ ಆಗಬೇಕು, ಇದು ನಮ್ಮ ಕರಗಬೇಕು ವಿಸರ್ಜನೆ ಅನ್ನೋದೇ ಒಂದು ಉದ್ದೇಶ. ವಿಸರ್ಜನೆ ಆಗದಿದ್ರೆ ನಾವು ಗಣೇಶ ಇಟ್ಟು ಪೂಜೆ ಮಾಡಿ ಅದನ್ನ ವಿಸರ್ಜನೆ ಆಗದೇ ಇದ್ರೆ ಹಬ್ಬ ಮತ್ತೆ ಗಣೇಶನಿಗೆ ಭಕ್ತಿ ಸಲ್ಲಿಸೋದು ಆಗೋದಿಲ್ಲ. ಸೊ ಏನಂದ್ರೆ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಬಳಸಿ ನೀರಲ್ಲಿ ಕರಗುವಂತದ್ದಿರಬೇಕು, ಆ ನೀರಿಗೆ ಹೋದ್ಮೇಲೆ ಜಲಚರಗಳಿಗಾಗ್ಲಿ ಕುಡಿಯೋ ಹಸುಗಳು ಪ್ರಾಣಿ ಪಕ್ಷಿಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಾವು ಈ ವರ್ಷ ಹಬ್ಬ ಮಾಡಿದೀವಿ ಅನ್ನೋದಕ್ಕೋಸ್ಕರ ಜಲಚರಗಳಿಗೆಲ್ಲ ತೊಂದರೆ ಆಗೋ ರೀತಿ
1: ನೀರೆಲ್ಲ
2: ಸಾರ್ವಜನಿಕರಿಗೆಲ್ಲ ತೊಂದರೆ ರೀತಿ ಆಗೋ ರೀತಿ ಶಬ್ದ ಮಾಲಿನ್ಯ ಮಾಡೋದು, ವಾಯು ಮಾಲಿನ್ಯ ಮಾಡೋದು, ಜಲ ಮಾಲಿನ್ಯ ಮಾಡೋದು ಯಾರ ಹಕ್ಕಲ್ಲ, ಎಲ್ಲ ಪ್ರಕೃತಿನಲ್ಲಿ ಇದೆ, ಅದನ್ನ ನಾವು ಉಳಿಸ್ಕೊಂಡು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಇದು. ಈಗ ಹಬ್ಬ ಮಾಡಿದ್ವಿ ಅಂದ ತಕ್ಷಣ ಎಲ್ಲ ಇದು ಮಾಡುದು, ಈಗ ಸರ್ಕಾರ ಪಿ ಒ ಪಿ ಗಣೇಶ ಬ್ಯಾನ್ ಮಾಡಿದೆ, ಥರ್ಮಾಕೋಲ್ ಬ್ಯಾನ್ ಮಾಡಿದೆ, ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ, ಆದರೂ ನಾವು ಉಪಯೋಗಿಸೋದಕ್ಕೆ ಇನ್ನ ನಿಷೇಧ ಮಾಡಿದ್ನ ಅದು ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ.
1: ಸಾರ್ವಜನಿಕರಲ್ಲಿ ಇದು ಪ್ರಜ್ಞೆ ಬರಬೇಕು ಅಂತೀರಿ?
2: ಸಾರ್ವಜನಿಕರಲ್ಲಿ ನಾನು ಕಳಕಳಿಯಿಂದ ಕೇಳೋದಷ್ಟೇ, ಏನ್ ಸರ್ಕಾರ ಯಾವ ಉದ್ದೇಶಕ್ಕೆ ಮಾಡಿದೆ, ಎಲ್ಲಾರ ಕೈಲೂ ಮೊಬೈಲ್ ಇದೆ, ಎಲ್ಲರಿಗೂ ಇನ್ಫಾರ್ಮೇಶನ್ ಇದೆ, ಯಾವ ಈ ತರ ಉಪಯೋಗಿಸಿದ್ರೆ ಏನಾಗುತ್ತೆ, ವಾಟರ್ ಕ್ವಾಲಿಟಿ ಏನಾಗುತ್ತೆ, ನಿಸರ್ಗದ ಮೇಲೆ ಶಬ್ದ ಜಾಸ್ತಿ ಆದ್ರೆ ಏನಾಗುತ್ತೆ, ಶಬ್ದ ಒಂದಿನಕ್ಕೆ ಒಂದು 1/2 ಗಂಟೆಗೋಸ್ಕರ ಇವರು ಡಿಜೆ ಹಾಕಿ ಎಲ್ಲ ಶಬ್ದ ಮಾಡೋದ್ರಿಂದ ವಯಸ್ಸಾದವ್ರು ಇರ್ತಾರೆ, ಬಾಣಂತಿಯರು ಇರ್ತಾರೆ, ಮಕ್ಕಳು ಇರುತ್ತೆ, ಚಿಕ್ಕ ಚಿಕ್ಕ ಮಕ್ಕಳು, ನಮ್ಮ ಡೆಸಿಬಲ್ಸ್ 100 ಇಂದ 120 ಅಷ್ಟೇ ತಡ್ಕೊಳ್ಳೋ ಕೆಪಾಸಿಟಿ. ಆಮೇಲೆ ಹಬ್ಬದ ಸಮಯದಲ್ಲಿ ನೋಡಿರ್ಬೋದು ಪಟಾಕಿ ಸೌಂಡ್ಗೆ ಯಾವ ಪಕ್ಷಿಗಳು ಇರೋದೇ ಇಲ್ಲ, ಹೊರಟೋಗ್ಬಿಡ್ತಾವ ದೂರ ಆ ಸೌಂಡ್ಗೆ. ಈ ಏಜ್ ಆದವರು ಮಕ್ಕಳಿಗೆಲ್ಲ ತೊಂದರೆ ಕೊಟ್ಟು ನಾವು ಹಬ್ಬ ಆಚರಿಸ್ಬೇಕಾ, ಅವ್ರಿಗೆ ತೊಂದರೆ ಆಗೋದ್ರಿಂದ ಈ ರೀತಿ ಮಾಡಬಾರ್ದು. ಎಲ್ಲಿ ಬೇಕು ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗಬೇಕು. ಪರಿಸರ ಸ್ನೇಹಿ ಗಣೇಶನ ನಾವು ಇಟ್ಟು ಪೂಜೆ ಮಾಡಿ ನೀಟಾಗಿ ವಿಸರ್ಜನೆ ಮಾಡೋದು ಹಬ್ಬದ ಕರ್ತವ್ಯ.
1: ಸರ್, ಈಗ ವಿಶೇಷವಾಗಿ ನನಗೆ ಗಮನಿಸ್ದಂಗೆ ಈಗಾಗಲೇ ನೀವು ಸಂಘ ಸಂಸ್ಥೆಗಳ ಜೊತೆಗೆ ಒಂದು ಸಭೆ ಆಗಿದೆ, ಮತ್ತು ಯಾರ್ಯಾರು ಗಣೇಶಗಳನ್ನು ಕೂಡಿಸ್ತಿರ್ತಾರೆ ಉತ್ಸವ ಸಮಿತಿಗಳ ಜೊತೆಗೆ ಮಾಡಿದ್ದೀರಿ, ಆದರೂ ಕೂಡ ಅಲ್ಲಲ್ಲಿ ನಿಯಮ ಉಲ್ಲಂಘನೆಗಳ ಆಪಾದನೆಗಳು ಮತ್ತು ವರದಿಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಅಂದರೆ ಈ ಪಿ ಒ ಪಿ ಗಣೇಶನ ಅಂದರೆ ಮಣ್ಣಿನ ಗಣಪಿಗೆ ನೀವು 12 ಅಡಿ 10 ಅಡಿ ಇಡುವಂಥ ಗಣಪ ಮಣ್ಣಿನಿಂದ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಸೊ ಅವರ ಒಂದು ಸಾರ್ವಜನಿಕರ ಒಂದು ಇದು. ಆದರೆ ಈ ಪಿ ಒ ಪಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತಂದರೆ ಏನು ಕ್ರಮ ಕೈಗೊಳ್ಳಬೇಕಾಗ್ತದೆ ಅಂತ ಅನಿಸ್ತದೆ ನಿಮಗೆ?
2: ಈಗ ಪೂರ್ತಿಯಾಗಿ ಕ್ರಮ ಕೈಗೊಳ್ಳೋಕೆ ಸರ್ಕಾರ ಆದೇಶ ಮಾಡಿದೆ. ನಾವು ಎಲ್ಲರಿಗೂ ಅಷ್ಟೇ, ಈಗ ಏನು ಇವರು ಪಿ ಒ ಪಿ ಇದ್ದೀರ ತರಬೇಡಿ, ಮಣ್ಣಿನ ಗಣೇಶನೇ ಮಾಡಿ, ಚಿಕ್ಕದಾಗೆ ಮಾಡಿ ಅಂತೀವಿ. ಹಾಗೆ ಮಾಡಿದಾಗ ತಯಾರಕರು ಅಷ್ಟೇ, ನಮ್ಗೆ ಹಳೇದು ಉಳಿದಿದೆ, ಹಳೇದನ್ನು ಇದು ಮಾಡ್ತಾ ಇದ್ದೀವಿ ಅಂತ ಅದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ. ಯಾರು ಪಿ ಒ ಪಿ ಗಣೇಶನ ಕಂಡು ಬಂದರೆ ಅದು ಸ್ಯಾಂಪಲ್ ಟೆಸ್ಟ್ ಮಾಡಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ.
1: ಅದಕ್ಕೋಸ್ಕರ
2: ಈಗ ನಗರಸಭೆಯವರಿಗೆ ನಾವು ಎಲ್ಲೆಲ್ಲಿ ಇದು ಮಾಡಿ ತಯಾರಕರಿಗೆಲ್ಲ ಕರೆದು ಹೇಳಿದ್ದೀವಿ, ನಗರಸಭೆಗೂ ಕ್ರಮ ವಹಿಸಿ ಕೆಲವೊಂದು ಕಡೆ ಇಟ್ಟಿದ್ದ ನಗರಸಭೆಯ ವತಿಯಿಂದ ಗಣಪತಿಗಳನ್ನೆಲ್ಲ ತಗೊಂಡೋಗಿದ್ದು ಇದೆ, ಸೀಸ್ ಮಾಡಿ ತಗೊಂಡೋಗಿದ್ದಿದೆ. ಮತ್ತೆ ಯಾವುದು ಹೊರಗಡೆಯಿಂದ ಮಹಾರಾಷ್ಟ್ರ ಮತ್ತೆ ಆಂಧ್ರ ಪ್ರದೇಶದಿಂದ ಬರುತ್ತೆ ಅದು ಬರಬಾರ್ದು ಅಂತ ಚೆಕ್ ಪೋಸ್ಟ್ ಅಲ್ಲೆಲ್ಲ ಈಗಾಗಲೇ ಅವರಿಗೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ತಗೊಂಡಿರೋ ನಿರ್ಧಾರದ ಮೇಲೆ ಅವ್ರಿಗೆಲ್ಲ ಪ್ರೊಸೀಡಿಂಗ್ಸ್ ಅಲ್ಲಿ ನೋಟಿಸ್ಗಳನ್ನ ನೀಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವ ಲಾರಿನೂ ಪಿ ಒ ಪಿ ಗಣೇಶ ಮೂರ್ತಿಗಳನ್ನು ತಗೊಂಡು ಒಳಗಡೆ ಬರಬಾರ್ದು ರಾಯಚೂರು ಜಿಲ್ಲೆಗೆ, ಹಾಗೆ ವಾಪಸ್ ಕಳಿಸ್ಬೇಕು, ಮತ್ತೆ ಇಲ್ಲಿ ಅಲೋನು ಮಾಡಬಾರ್ದು. ಹಾಗೆ ಬಂದಂತ ಲಾರಿಗಳಿದ್ರೆ ಅದನ್ನ ಸೀಸ್ ಮಾಡಿ ಕ್ರಮ ತಗೊಳ್ಳಿ ಅಂತ ಆಗಲೇ ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಸೂಚನೆ ನೀಡಿದ್ದೀವಿ, ಮತ್ತೆ ಮನೆ ಜಿಲ್ಲಾಧಿಕಾರಿಗಳ ಪ್ರೊಸೀಡಿಂಗ್ಸ್ ಕೊಟ್ಟಿದ್ದೀವಿ.
1: ಸರ್, ಈಗ ಮಕ್ಕಳು ವಿಶೇಷವಾಗಿ ನನಗೇನಿಸ್ತದೆ, ನೀವು ಜಾಗೃತಿ ಮೂಡಿಸುವಂಥದ್ದು ಮಕ್ಕಳ ಮೂಲಕ ಮತ್ತೆ ಯುವ ಜನರ ಮೂಲಕ ಆಗಬೇಕಾಗಿದೆ, ಸಾರ್ವಜನಿಕವಾಗಿ ಆಗ್ತದೆ ಅನ್ನೋದು ಹಿರಿಯರಿಗೆ ಒಂದಿಷ್ಟು ತಿಳಿತದೆ. ಇತ್ತೀಚೆಗೆ ಹಿರಿಯರಿಗೆ ಪ್ರಜ್ಞೆ ಬಂದಿದೆ. ನನಗೆ ರಾಯಚೂರಲ್ಲಿ ಗಮನಿಸಿದಂಗೆ ಒಂದು 2-3 ವರ್ಷದಿಂದ ಸ್ವಲ್ಪ ಅಲರ್ಟ್ ಅಂದ್ರೆ ಅವೇರ್ನೆಸ್ ಆಗ್ತಿದೆ, ಹಂತ ಹಂತವಾಗಿ ಅದಕ್ಕೆ ಒಂದು ಸಮಯ ಹಿಡಿತದೆ ಅಂತ ನನಗೆ ಅನಿಸ್ತದೆ. ಸೊ ಪಿ ಒ ಪಿ ಮಣ್ಣಿನ ಗಣೇಶನ ಕೂಡಿಸಲಿಕ್ಕೆ ಆದ್ರೆ ಅಥವಾ ಗಣೇಶ ಮೂರ್ತಿಗಳನ್ನ ತಯಾರು ಮಾಡುವಂತ ಜಾಗಗಳನ್ನ ಗುರುತಿಸಿ, ಆರಂಭದಲ್ಲೇ ಗುರುತಿಸಿ, ಯಾಕೆ ಇಲಾಖೆ ಮತ್ತೆ ನಿಮಗೆ ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆಗೆ ಒಂದು ಸಮನ್ವಯ ಸಮಿತಿಗಳನ್ನು ಮಾಡಬಾರ್ದು ಅಂತ? ಯಾಕಂದ್ರೆ ಗಣೇಶೋತ್ಸವ ಬಂದಾಗ ಇವುಗಳನ್ನು ಮಾಡೋದ್ರಿಂದ ಸಹಜವಾಗಿ ಕಂಟ್ರೋಲ್ ಆಗೋಲ್ಲ ಅನ್ನುವಂಥ ಸಾರ್ವಜನಿಕರ ಪ್ರಶ್ನೆ ಇದೆ. ಸೊ ಹಂಗಾಗಿ ನೀವು ಯಾಕೆ ಆರಂಭದಿಂದನೇ ಪ್ಲಾನ್ ಮಾಡೋದಿಲ್ಲ ಇದಕ್ಕೆ ಅನ್ನುವಂಥದ್ದು?
2: ಅಲ್ಲ, ಪ್ರತಿ ಸರಿನೂ ಹಾಗೆ ಹಬ್ಬ ಬಂದಾಗ ಇದು ಕಮಿಟಿ ಮಾಡಿ ಆಕ್ಷನ್ ತಗೊಳ್ಳಿ ಅಂತಾರೆ. ಈ ವರ್ಷದಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಈಗ ಮುಂಚಿತವಾಗಿ ಒಂದು ಸಂಘ ಮಾಡಿ ಅದು ಏನಿದೆ ಹಬ್ಬ ಮುಗಿದ ನಂತರನೂ ಯಾವುದು ಇಲ್ದಂಗೆ ಕ್ರಮ ಕೈಗೊಳ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಹಾಗೆ ತಯಾರಕರಿಗೂ ಅಷ್ಟು ಹೇಳಿದ್ದೀವಿ, ಮಣ್ಣಿಂದ ತಯಾರಿಸಿ, ಬ್ಯಾನ್ ಆಗಿರೋ ಪಿ ಒ ಪಿಗಳನ್ನ ತಯಾರಿಸ್ಬೇಡಿ, ನಿಮಗೆ ದೊಡ್ಡದಾಗಿ ಇಡೋ ಅವಶ್ಯಕತೆ ಇಲ್ಲ, ಚಿಕ್ಕದಾಗಿಟ್ಟು ಚೊಕ್ಕವಾಗಿ ಭಕ್ತಿಯಿಂದ ವಿಘ್ನ ವಿನಾಯಕನ ಪೂಜೆ ಮಾಡಿದ್ರೆ ಹಾಗೆ ವಿಸರ್ಜನೆನೂ ಸೂಕ್ತವಾಗಿ ಆಗ್ಬೇಕು. ಗಣಪತಿ ಇಡದೆ ಒಂದೇ ಅಲ್ಲ, ವಿಸರ್ಜನೆ ನೀರಲ್ಲಿ ವಿಸರ್ಜನೆ ಆಗ್ಬೇಕು. ಹಿಂದೆ ನಾವು ಹಸಿರು ಏನು ಗಿಡಗಳ ಹೂವಿನ ಗಿಡದ ಬೀಜನ ಹಾಕಿ ಅದರಲ್ಲಿ ಮಣ್ಣಿಗೆ ಸೇರಿಸಿ ಮಣ್ಣಿನ ಗಣೇಶಗಳನ್ನೆಲ್ಲ ಮಾಡಿ ವಿತರಣೆ ಮಾಡಿ ಜಾಗೃತಿ ಮೂಡಿಸಿದ್ವಿ. ಹಾಗೆ ಕರೋನಾ ಇದ್ದ ಸಮಯದಲ್ಲಿ ಮನೆಯಲ್ಲೇ ಅರಿಶಿನ ಗಣಪತಿ ಮಾಡಿ ಅದನ್ನ ಬಕೆಟಲ್ಲೇನೆ ಮುಳುಗಿಸಿ ವಿಸರ್ಜನೆ ಮಾಡಿ ಅದೇ ನೀರನ್ನ ಗಿಡಗಳಿಗೆ ಹಾಕಿ ಅಂತ ಹೇಳಿ ಅದೂ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ವಿ. ಈಗಲೂ ಎಲ್ಲಾ ಕಡೆಯೂ ನಡೀತಾ ಇದೆ ಕಾರ್ಯಕ್ರಮ, ಮಕ್ಕಳಲ್ಲೇ ಆಗಲಿ, ಮತ್ತೆ ಪೇಂಟಿಂಗ್ ಕಾಂಪಿಟೇಷನ್, ಮತ್ತೆ ಪ್ರಬಂಧ ಸ್ಪರ್ಧೆಗಳು, ಮತ್ತೆ ಅವ್ರಿಗೆ ಜಾಗೃತಿ ಮಾಡೋದು, ಮತ್ತೆ ಪ್ರಾತ್ಯಕ್ಷಿಕವಾಗಿ ಮಣ್ಣಿನ ಗಣೇಶ ತಯಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಅದು ಈ ಭಾನುವಾರ ಸ್ಟೇಡಿಯಂನಲ್ಲಿ ನಮ್ಮ
1: ಗ್ರೀನ್ ರಾಯಚೂರು
2: ಮತ್ತೆ ರಾಯಚೂರು ಕಾರ್ಪೊರೇಷನ್ ಅವರು ಸೇರಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
1: ರಾಯಚೂರು ಜಿಲ್ಲಾ ಕ್ರೀಡಾಂಗಣ,
2: ಜಿಲ್ಲಾ ಕ್ರೀಡಾಂಗಣದಲ್ಲಿದೆ. ತಾವೆಲ್ಲ ಭಾಗವಹಿಸಿ ತಾವಲ್ಲಿ ಅವರು ಹೇಳ್ಕೊಡ್ ರೀತಿ ಮಣ್ಣಿನ ಗಣೇಶ ಸಿದ್ಧಪಡಿಸಿ ತಯಾರು ಮಾಡಿ ತಾವೇ ಮನೆಗೆ ತಗೊಂಡೋಗಿ ಅದು ಪೂಜಿಸಿ ಮನೆಯಲ್ಲೇ ಬಕೆಟಲ್ಲಿ ನೀರು ಸಲ್ಲಿ ವಿಸರ್ಜನೆ ಮಾಡಿ ಗಿಡಗಳಿಗೆ ಹಾಕ್ಬೋದು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬನ್ನಿ ಅಂತ ಈ ಮೂಲಕ ನಾನು ಕೇಳ್ಕೋತೀನಿ. ನಮ್ಮ ರಾಯಚೂರು ಜಿಲ್ಲೆನಲ್ಲಿದೆಯಲ್ಲ ನೀರು, ಬಾವಿ, ನದಿ, ಕೃಷ್ಣಾದಿ ಇದೆ, ಈ ಕಡೆ ಆ ಕಡೆ ತುಂಗಭದ್ರಾ ನದಿ ಇದೆ, ನದಿಗಳಿಗೆ ವಿಸರ್ಜನೆ ಮಾಡೋದು ಬಿಟ್ಟು ಮಣ್ಣಿನ ಗಣೇಶನೇ ನೀರಲ್ಲಿ ಕರಗಿ ಅದು ಯಾರಿಗೆ ಜಲಚರಗಳಿಗಾಗಲಿ ಜಾನುವಾರುಗಳಿಗಾಗಲಿ ಮನುಷ್ಯರಿಗಾಗಲಿ ತೊಂದರೆ ಆಗದ ರೀತಿ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ.
1: ಸರ್, ಈಗ ಇತ್ತೀಚೆಗೆ ಒಂದು ಸಮಸ್ಯೆ ಏನು ಅಂತಂದರೆ ಈ ಪಟಾಕಿಗಳನ್ನು, ಅಬ್ಬರದ ಪಟಾಕಿಗಳನ್ನು, ಅಬ್ಬರದ ಧ್ವನಿಗಳನ್ನು ಹಾಕ್ತಾರೆ, ಅಂದರೆ ಡಿಜೆಗಳನ್ನು ಬಳಸುವಂಥದ್ದು ಅವೆಲ್ಲ ಆಗ್ತದೆ. ಸೊ ಈ ಡಿಜೆ ಬಳಸುವಂಥದ್ದಕ್ಕೆ ಇಂತಿಷ್ಟು ಡಿಸಿಬಲ್ಸ್ ಶಬ್ದವನ್ನು ಬಳಸಬೇಕು ಅನ್ನುವಂಥದ್ದು ಪರಿಶೀಲಿಸೋದು ಯಾರು, ಮತ್ತು ಕ್ರಮ ವಹಿಸೋದು ಯಾರು?
2: ಈಗ ಹಬ್ಬದ ಸಮಯದಲ್ಲಿ ಶಬ್ದ ವಾಯುಮಾಲಿನ್ಯ ತಡೆಗೆ ಹೆಚ್ಚಿನ ಧ್ವನಿ ಹೊರಸೂಸುವ ಧ್ವನಿವರ್ಧಕ ಮತ್ತು ಪಟಗಳನ್ನು ಉಪಯೋಗಿಸಬೇಡಿ ಅಂತ ಸರ್ಕಾರದಿಂದನೇ ಆದೇಶ ಇದೆ. ನಮ್ಮದು ರೂಲ್ಸ್ ಇದೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಧ್ವನಿವರ್ಧಕ ಪಟಾಕಿಯನ್ನು ಬಳಸಂಗಿಲ್ಲ. ನೀವು ಪಟಾಕಿ ಬಳಸದಾರಾದ್ರೆ ಹಸಿರು ಪಟಾಕಿ ಮಾತ್ರ ಬಳಸಬೇಕು. ಧ್ವನಿವರ್ಧಕ ಯೂಸ್ ಮಾಡೋದಾದ್ರೆ 10 ಗಂಟೆಯಿಂದ 6 ಗಂಟೆ ತನಕ ಬ್ಯಾನ್ ಆಗಿದೆ. ಬೆಳಿಗ್ಗೆ ಹೊತ್ತು ಯೂಸ್ ಮಾಡಬೇಕು, ಒಂದು ಲಿಮಿಟ್. ಈಗೇನು 100 ಇಂದ 120 ಡೆಸಿಬಲ್ಸ್ ಮೇಲೆ ನಾವು ಕೇಳಲ್ಲ. 120 ಡೆಸಿಬಲ್ಸ್ ಆಯ್ತು ಅಂದ್ರೆ ಅದು ಕಿವಿನಲ್ಲಿರೋ ನಮ್ಮ ಏನು ಸೌಂಡ್ ಇದಿದೆ ಹೊರಟೋಗುತ್ತೆ. ಹಾಗಾಗಿ ಅದು ಯಾವತ್ತಿದ್ರು 100 ಒಳಗೆ ಇರಬೇಕು. ಅದಕ್ಕೊಂತಾರೆ ನಿಗದಿತ ಇದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ರೆ ಡೇ ಟೈಮು 75 ಡೆಸಿಬಲ್ಸ್ ಇರಬೇಕು, ರಾತ್ರಿ 70 ಇರಬೇಕು. ಕಮರ್ಷಿಯಲ್ ಇದ್ರೆ 55 to 65 ಡೆಸಿಬಲ್ಸ್, ಬೆಳಿಗ್ಗೆ 65 ಡೆಸಿಬಲ್ಸ್ ಇರಬೇಕು, ರಾತ್ರಿ ಆದರೆ 50 ಡೆಸಿಬಲ್ಸ್. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ 45 to 50 ಒಳಗೆ ಇರಬೇಕು. ಡೇ ಟೈಮಲ್ಲಿ 50 ಮತ್ತು 40. ಸೈಲೆಂಟ್ ಝೋನಲ್ಲಿ 40 ಡೆಸಿಬಲ್ಸ್ ಇರಬೇಕು. ಸೈಲೆಂಟ್ ಝೋನ್ ಅಂದರೆ ಹಾಸ್ಪಿಟ್ಲು, ಸ್ಕೂಲು, ಕೋರ್ಟು ಇತ್ಯಾದಿ ಏಜ್ ಆದ ಪ್ಲೇಸ್ಗಳಿರೋಂಥದ್ದು, ಯಾರಿಗೂ ತೊಂದರೆ ಆಗೋದು. ಇದನ್ನು ಮೀರಿ ಮಾಡಿದ್ರೆ ಈ ಸೌಂಡ್ ಲೆವೆಲ್ಲಲ್ಲಿ ನಮ್ಮ ಏನು ವಾಟರ್ ಏರ್ ಆ್ಯಕ್ಟಲ್ಲಿ ಇದು ಕಾನೂನು ಉಲ್ಲಂಘನೆ ಆಗುತ್ತೆ. ಇದನ್ನು ಮಾನಿಟರ್ ಮಾಡೋಕ್ಕೆ ನಮಗೆ ಕ್ವಿಸ್ಟು ನಾಯ್ಸ್ ಮಾನಿಟರಿಂಗ್ ಮೀಟರ್ ಇರುತ್ತೆ. ಅದನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇಟ್ಟು ಅದು ಒಂದು ಎರಡು ಮೀಟರ್ ಡಿಸ್ಟೆನ್ಸಲ್ಲಿ ಏನು ಶಬ್ದ ಬರುತ್ತೆ ಅಂತ ರೆಕಾರ್ಡಿಂಗ್ ಆಗುತ್ತೆ. ಆ ರೆಕಾರ್ಡ್ ಬೇಸ್ ಮೇಲೆ ಯಾವುದು ಅದು ಪಾಯಿಂಟ್ ಸೋರ್ಸಾ, ನಾನ್ ಪಾಯಿಂಟ್ ಸೋರ್ಸಾ, ಯಾರು ಆ ಶಬ್ದನ ಜಾಸ್ತಿ ಆಗಿದೆ ಅಂತೇಳಿ ಅವ್ರ ಮೇಲೆ ನಾವು ರಿಪೋರ್ಟ್ ಕೊಟ್ಟ ತಕ್ಷಣ ಪೊಲೀಸ್ ಅವರಿಂದ ಕೇಸ್ ಆಗಿ ಅದು ಕ್ರಮ ತಗೊಳ್ತೀವಿ. ಇದು ಪ್ರತಿ ಹಬ್ಬದಲ್ಲೂ ಈಗಾಗಲೇ ಹಬ್ಬಕ್ಕೆ ಮುಂಚಿತವಾಗಿ 3-4 ದಿನ ಮುಂಚಿತವಾಗಿ ನಾವು ಮಾನಿಟರ್ ಮಾಡ್ತೀವಿ, ಏನು ಸುತ್ತ ಏನಿದೆ, ಯಾವ ರೀತಿ ಶಬ್ದ ಇದೆ. ಹಾಗೆ ಹಬ್ಬದ ದಿನ, ಗಣೇಶನ ಬಿಡೋ ದಿನ, ಹಾಗೆ ಡಿಜೆನ ಬ್ಯಾನ್ ಮಾಡಿದ್ದಾರೆ, ಡಿಜೆ ಉಪಯೋಗಿಸ್ಬೇಡಿ ಅಂತ ಈಗ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಎಸ್ ಪಿ ಅವರು ಹೇಳಿದ್ದಾರೆ, ಡಿಜಿನ ಉಪಯೋಗಿಸ್ಬೇಡಿ ಅದರಿಂದ ಶಾತಿ ಹೆಚ್ಚು ಶಬ್ದ ಬರುತ್ತೆ, ಮಾಡಿದಂಥ ಅವ್ರ ಮೇಲೆ ಸಂಘ ಸಂಸ್ಥೆ ಮೇಲೆ ಕೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಇದು ಮಾನಿಟರಿಂಗ್ ಮಾಡಿ ನಾವು ಪೊಲೀಸ್ನವರಿಗೆ ಕೊಡ್ತೀವಿ.
1: ಸರ್, ಈಗ ಮಾನಿಟರಿಂಗ್ ಅಂತಂದ್ರೆ ಈಗ ಸಹಜವಾಗಿ ನೀವು ಹೇಳಿದಂಥ ಡೆಸಿಬಲ್ಸ್ ಅಂಡ ಒಳಗೆ ಇರುವಂಥದ್ದು, ಈ ದೂರುಗಳು ಬಂದಾಗ ಯಾರಿಗೆ ಸಂಪರ್ಕ ಮಾಡೋದು, ಯಾರಿಗೆ ಸಾರ್ವಜನಿಕರು? ಯಾಕಂತಂದ್ರೆ ಇತ್ತೀಚೆಗೆ ಈ ಡಿಜೆಗಳನ್ನು ಬಳಸುವಂಥ ಸಂಖ್ಯೆಗಳು ಜಾಸ್ತಿ ಆಗಿರೋದ್ರಿಂದ ಯಾರನ್ನ ಸಂಪರ್ಕಿಸಬೇಕು, ಇದು ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಂತ ಗೊತ್ತಾಗೋದು ಹೇಗೆ?
2: ನೀವು ದೂರು ಕೊಟ್ಟ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಡ್ಬೋದು, ಮಲಿನ ನಿಯಂತ್ರಣ ಮಂಡಳಿಗೆ ಕೊಡ್ಬೋದು, ಅದು ಪಾಯಿಂಟ್ ಸೋರ್ಸಾ ಅಥವಾ ನಾನ್ ಪಾಯಿಂಟ್ ಸೋರ್ಸಾ ಅಂತ ನೋಡ್ತೀವಿ. ಹಾಗೆ ಇಂಥ ಕಡೆ ಆಗ್ತಾ ಇದೆ ಅಂದಾಗ ಅಲ್ಲಿ ನಾವು ಮಾನಿಟರಿಂಗ್ ಮಾಡಿ ಅದನ್ನ ಪೊಲೀಸ್ನವರಿಗೆ ರಿಪೋರ್ಟ್ ಕೊಡ್ತೀವಿ, ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳಿ.
1: ಸರಿ, ಸಾರ್ವತ್ರಿಕವಾಗಿ ಗಣೇಶಗಳನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಕೂಡಿಸುವಂಥದ್ದು, ರಸ್ತೆಗಳಲ್ಲಿ ಕೂಡಿಸುವಂಥದ್ದು ಎಲ್ಲ ಕಡೆ ಆಗ್ತದೆ, ಅದರ ಅನುಮತಿ ಯಾವ ರೀತಿ ಅಂದ್ರೆ ನಿಮ್ಮ ಪರಿಸರ ಇಲಾಖೆ ಅದರಲ್ಲಿ ಇನ್ವಾಲ್ವ್ ಇರ್ತದೆ ಅಥವಾ ಹೆಂಗೆ?
2: ಇದು ಸ್ಥಳೀಯವಾಗಿರೋದ್ರಿಂದ ಸ್ಥಳೀಯ ಕಾರ್ಪೊರೇಷನ್ ಅವರು ಇರ್ತಾರೆ. ಕಾರ್ಪೊರೇಷನ್ ಅವರು ಮತ್ತೆ ಏನು ಸಿಂಗಲ್ ವಿಂಡೋ ಏಜೆನ್ಸಿ ಮಾಡ್ತಾರೆ ಕಾರ್ಪೊರೇಷನ್ ಅವರು, ಅದಕ್ಕೆ ಬೇಕಾದ ವಿದ್ಯುತ್ ಕೊಡೋರು ಜೆಸ್ಕಾಮ್ ಅವರು, ಹಾಗೆ ಕಾನೂನು ನೋಡ್ಕೊಳ್ಳೋದು, ಸುವ್ಯವಸ್ಥೆ ನೋಡೋದು ಪೊಲೀಸ್ನವ್ರು ಇರ್ತಾರೆ. ಈ 3 ಜನ ಸೇರಿ ಕಾರ್ಪೊರೇಷನ್ ಕಡೆಯಿಂದ ಒಂದು ಸಿಂಗಲ್ ವಿಂಡೋದಲ್ಲಿ ವಿತ್ ಕಂಡೀಷನ್ ಎಲ್ಲ ಹಾಕಿ ಅವರಿಗೆ ಸ್ಥಾಪನೆ ಕೊಡೋದು, ಎಷ್ಟು ದಿವಸ ಇಡ್ತಾರೆ, ಏನು ಕ್ರಮಗಳಿರುತ್ತೆ, ಯಾರು ಅದಕ್ಕೆ ಜವಾಬ್ದಾರು ಅನ್ನೋದೆಲ್ಲ ನಿಬಂಧನೆಗಳೊಂದಿಗೆ ಅವರಿಗೆ ಪರ್ಮಿಷನ್ ಕೊಡ್ತಾರೆ. ಆ ಪರ್ಮಿಷನ್ ಕೊಡಬೇಕಾದ್ರೂ ಅಷ್ಟೇ, ಈಗ ಎಲ್ಲ ಜವಾಬ್ದಾರಿಗಳೆಲ್ಲ ಸಂಘದ ವತಿಯಿಂದ ತಗೋಬೇಕು, ಇದನ್ನು ಉಲ್ಲಂಘನೆ ಆಗದಂಗೆ ಮಾಡಬೇಕು ಅಂತ ನಿರ್ದಿಷ್ಟಪಡಿಸಿ ಅವರು ಅನುಮತಿಯನ್ನು ನೀಡ್ತಾರೆ, ಪರವಾನಗಿ ಕೊಡ್ತಾರೆ.
1: ಸರಿಗ, ನನಗೆ ಕೊನೆಯದಾಗಿ ಹೇಳೋದಾದರೆ ಈ ಸಾರ್ವಜನಿಕವಾಗಿ ಈ ಪರಿಸರ ಸ್ನೇಹಿ ಗಣೇಶೋತ್ಸವ ಮಾಡುವಂಥದ್ದಕ್ಕೆ ನೀವು ಏನು ಸಲಹೆ ಕೊಡ್ತೀರಿ ಸಾರ್ವಜನಿಕರಿಗೆ? ಸಾರ್ವಜನಿಕವಾಗಿ
2: ಮೊದಲಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ವಿಘ್ನ ವೀರ ವಿನಾಯಕನ, ವಿದ್ಯಾ ಗಣಪತಿ ಅಂತೀವಿ, ವಿಘ್ನ ವಿನಾಯಕ ಅಂತೀವಿ, ವಿಘ್ನಕಾರಕ ನಿಯಂತ್ರಣ ಅಂತ ಮಾಡೋ ಅಂತ ಗಣೇಶ ಪ್ರಥಮ ಪೂಜೆನೆ ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ವಿಘ್ನ ವಿನಾಯಕ ಪೂಜೆ ಮಾಡೇ ಮುಂದುವರಿತೀವಿ. ಎಲ್ಲರೂ ಪೂಜೆ ಮಾಡ, ಪರಿಸರ ಸ್ನೇಹಿ ಗಣೇಶ ಮೂರ್ತಿನ ಇಟ್ಟು ಆ ಪ್ರೀತಿಯಿಂದ ಭಕ್ತಿಯಿಂದ ಗಣೇಶನ ಪೂಜೆ ಮಾಡಿ ಅದನ್ನ ವಿಸರ್ಜನೆ ಮಾಡೋದು ಅಷ್ಟೇ ಮುಖ್ಯ. ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಬೇಕಾದ್ರೆ ಈ ಏನು ನೀವು ಕೃತಕವಾಗಿ ಹಾಕಿರ್ತೀರ ಅಲಂಕಾರಕ್ಕೆ ಹಾಕಿದ್ದೆಲ್ಲ ತೆಗೀರಿ, ನೀರಲ್ಲಿ ಬಿಡಬೇಡಿ. ಹಾಗೆ ನೈಸರ್ಗಿಕ ಬಣ್ಣಗಳು ಬರ್ತಾ ಇದೆ, ನೈಸರ್ಗಿಕ ಬಣ್ಣಗಳಿಂದ ತಯಾರಾದ ಮಣ್ಣಿನ ಗಣೇಶಗಳನ್ನೇ ಪೂಜೆ ಮಾಡಿ ಅದು ಅತಿ ಶ್ರೇಷ್ಠವಾದ ಪೂಜೆ ಗಣೇಶನಿಗೆ ಸಲ್ಲಿಸಬೇಕು. ಯಾವ ಅಡ್ಡಂಬರ ಧ್ವನಿ ವರ್ಧಕಗಳನ್ನು ಬಳಸಿ ಗಣೇಶನಿಗೆ ಖುಷಿ ಪಡಿಸೋ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಪೂಜೆ ಮಾಡಿ, ಭಕ್ತಿಯಿಂದ ವಿಸರ್ಜನೆ ಮಾಡಿ, ಪರಿಸರನ ಉಳಿಸ್ಬೇಕಾದ ನಮ್ಮ ಕರ್ತವ್ಯ. ಪರಿಸರ ಸ್ನೇಹಿಯಾಗಿ ನಾವು ಗಣೇಶ ಹಬ್ಬನ ಆಚರಿಸೋಣ. ಹಸಿರಾಗಿ, ಸ್ವಚ್ಛವಾಗಿ, ಆರೋಗ್ಯವಾಗಿ ಇರೋದಕ್ಕೆ ಸ್ವಚ್ಛ ಕರ್ನಾಟಕ, ಸುಂದರ ಕರ್ನಾಟಕ ಮಾಡೋಣ. ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನು ತಾವೆಲ್ಲ ಆಚರಿಸಿ ಮಣ್ಣಿನ ಗಣೇಶ ಮೂರ್ತಿಗಳನ್ನೇ ತನ್ನಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಬೇಡ, ನಿಷೇಧಿತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳನ್ನ ಯಾವುದೇ ಕಾರಣಕ್ಕೂ ತಗೋಬೇಡಿ. ಮಣ್ಣಿನ ಗಣೇಶ ಮೂರ್ತಿನ ಪೂಜೆ ಮಾಡಿ ನೀರಿನಲ್ಲಿ ವಿಸರ್ಜನೆ ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೂ ಕೋರ್ಕೋತೀನಿ. ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಪರಿಸರ ಸ್ನೇಹಿ ಗಣೇಶ ಚತುರ್ಥಿ ಆಚರಣೆ ಮಾಡೋಣ. ಸಾರ್ವಜನಿಕರು ಮಣ್ಣಿನ ಗಣೇಶ ಮಾತ್ರ ಚಿಕ್ಕ ಮೂರ್ತಿಗಳನ್ನು ಖರೀದಿಸಿ ಪೂಜಿಸುವಂತೆ ಈ ಮೂಲಕ ಕೇಳ್ಕೋತೀನಿ. ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸ್ ಇಲಾಖೆ ಮತ್ತು ಕಾರ್ಪೊರೇಷನ್ ತಗೊಂಡ ನಿಬಂಧನೆಗಳೊಂದಿಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ. ಮತ್ತು ಪೂಜೆಯ ಸಮಯದಲ್ಲಿ ಪ್ಲಾಸ್ಟಿಕ್ ರಹಿತ ವಸ್ತುಗಳ ಬದಲಿಗೆ ಹೂವು ಪತ್ರೆಗಳಿಂದ ಅಲಂಕರಿಸಿ ಮಣ್ಣಿನ ಗಣೇಶನ ಮೂರ್ತಿಯನ್ನು ಪೂಜೆ ಮಾಡೋಣ. ಗಣೇಶ ಮೂರ್ತಿಗಳನ್ನು ಸ್ಥಳೀಯ ಸಂಸ್ಥೆಗಳು ಕಾರ್ಪೊರೇಷನ್ನವರು ಮಾಡಿರೋ ತಾತ್ಕಾಲಿಕ ಟ್ಯಾಂಕು ಕಟ್ಟೆ ಮತ್ತು ಕೊಳಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋ ರೀತಿ ಕ್ರಮ ತೆಗೆದುಕೊಳ್ಳೋಣ. ಸಾರ್ವಜನಿಕರು ಮನೆಯಲ್ಲಿ ಸ್ಥಾಪಿಸಲ್ಪಡುವ ಮೂರ್ತಿಗಳ ವಿಸರ್ಜನೆ ಸಮಯದಲ್ಲಿ ಬಕೆಟ್ನಲ್ಲೇ ವಿಸರ್ಜನಿಸುವ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳೋಣ. ಮಣ್ಣನ್ನು ಅದೇ ಮಣ್ಣನ್ನು ಆವರಣದಲ್ಲಿನ ಗಿಡಗಳಿಗೆ ಹಾಕೋಣ. ಹಬ್ಬದ ಸಮಯದಲ್ಲಿ ವಾಯುಮಾಲಿನ್ಯ ತಡೆಗೆ ಹೆಚ್ಚಿನ ಧ್ವನಿ ಹೊರಸೂಸುವ ಧ್ವನಿವರ್ಧಕ ಮತ್ತು ಪಟಾಕಿಗಳನ್ನು ಉಪಯೋಗಿಸ್ಬೇಡಿ. ಹಸಿರು ಪಟಾಕಿಗಳನ್ನೇ ಉಪಯೋಗಿಸಿ. ಆದರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಪಟಾಕಿನೇ ಆಗಲಿ ಧ್ವನಿವರ್ಧಕಗಳನ್ನೇ ಬಳಸಬೇಡಿ. ಮಣ್ಣಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹಾಗೆ ನಾನೆಲ್ಲ ಸಾರ್ವಜನಿಕರಿಗೆ ಹೇಳೋದಂದೆ ತಮ್ಮ ಮಕ್ಕಳನ್ನು ಕರ್ಕೊಂಡು ರಾಯಚೂರು ಮಹಾನಗರ ಪಾಲಿಕೆ ಮತ್ತು ಹಾಗೂ ಗ್ರೀನ್ ರಾಯಚೂರು ಅವರು ಉಚಿತ ಪರಿಸರ ಸ್ನೇಹಿ ಬೀಜವುಳ್ಳ ಮಣ್ಣಿನ ಗಣಪ ತಯಾರಿಕಾ ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ. ಇದೇ ಭಾನುವಾರ ದಿನಾಂಕ 13/9/26 ಬೆಳಗ್ಗೆ 10 ಗಂಟೆಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಮಹಾತ್ಮ ಗಾಂಧಿ ಕ್ರೀಡಾಂಗಣ ರಾಯಚೂರು ಇಲ್ಲಿ ಈ ಕಾರ್ಯಾಗಾರನ ಹಮ್ಮಿಕೊಂಡಿದ್ದಾರೆ. ಮಣ್ಣಿನ ಗಣೇಶನ ತಯಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ತಾವೇ ಮಣ್ಣಿನ ಗಣೇಶ ತಮ್ಮ ಮಕ್ಕಳಿಂದ ತಮ್ಮ ಕೈಯಾರೆ ಮಣ್ಣಿನ ಗಣೇಶ ತಯಾರಿಸಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ವಿಸರ್ಜನೆ ಮನೆಯಲ್ಲೇ ಮಾಡೋದ್ರಿಂದ ಅದು ನಿಮಗೆ ಮತ್ತೆ ಗಿಡ ಬೆಳೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ತಾವೆಲ್ಲ ಮಕ್ಕಳೊಂದಿಗೆ ಶಾಲೆಯ ಟೀಚರ್ಸು ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಯಶಸ್ವಿಯಾಗಬೇಕು. ಮತ್ತು ನಮ್ಮ ರಾಯಚೂರು ನಗರ ರಾಯಚೂರು ಜಿಲ್ಲೆಯಲ್ಲಿರೋ ಕೆರೆ ಬಾವಿ ಮತ್ತು ನದಿಯನ್ನು ಉಳಿಸೋಣ, ಪರಿಸರ ಸ್ನೇಹಿ ಗಣೇಶ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ.
1: ಒಳ್ಳೆಯದು ಸರ್, ಇಷ್ಟೊತ್ತು ಗಣೇಶ ಹಬ್ಬದ ಆಚರಣೆಯ ಮಹತ್ವ ಮತ್ತು ಯಾವ ರೀತಿ ಪರಿಸರ ಸ್ನೇಹಿಯಾಗಿ ಗಣೇಶೋತ್ಸವವನ್ನು ಆಚರಿಸಬಹುದು, ಈ ಪಿ ಒ ಪಿ ಗಣೇಶಗಳನ್ನು ಸ್ಥಾಪನೆ ಮಾಡಿ ಅದನ್ನು ವಿಸರ್ಜನೆ ನೀರಿನಲ್ಲಿ ಮಾಡೋದರಿಂದ ಏನೆಲ್ಲ ತೊಂದರೆಗಳಾಗ್ತವೆ ಜಲಚರಗಳಿಗೆ, ಮನುಷ್ಯರಿಗೆ, ಜನಜಾನುವಾರುಗಳಿಗೆ ಅನ್ನೋದನ್ನು ಮಾಹಿತಿ ಕೊಟ್ಟಿರಿ. ನಿಮಗೆ ಧನ್ಯವಾದ, ನಮಸ್ಕಾರ.
2: ಧನ್ಯವಾದಗಳು.
0: ಇದುವರೆಗೆ ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆ ಮತ್ತು ಪರಿಸರ ಇಲಾಖೆಯ ಪಾತ್ರ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ರಾಯಚೂರಿನ ಪರಿಸರ ಅಧಿಕಾರಿಗಳಾದ ಬಿ ಕೆ ಸಂತೋಷ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಹೋಗಾರ್. ಈಗ ಕೇಳಿ ವಚನಗಾಯನ.
3: ಕಡಲೊಳಗಣ ಒಡಬ ಹೊದ್ದಿಯೂ ಹೊದ್ದದಂತೆ. ವಚನಕಾರರು ಆದಯ್ಯ, ರಾಗ ಜನಸಮ್ಮೋಹಿನಿ ಮಿಶ್ರ, ತಾಳ ಭಜನ್ ಠೇಕ, ಗಾಯಕರು ಎಂ ಡಿ ಪಲ್ಲವಿ, ಸಂಗೀತ ನಿರ್ದೇಶನ ಫಯ್ಯಾಜ್ ಖಾನ್.

ಅನುಭವವೆಂಬುದದು ಅನುಭಾವಿಕಗಲ್ಲದೆ. ವಚನಕಾರರು ಸಿದ್ಧರಾಮೇಶ್ವರ, ರಾಗ ಗುರ್ಜರಿ ತೋಡಿ ಮಿಶ್ರ, ತಾಳ ಭಜನ್ ಠೇಕ, ಗಾಯಕರು ಶಿವಾನಂದ ಹೇರೂರ್, ಸಂಗೀತ ನಿರ್ದೇಶನ ಫಯಾಜ್ ಖಾನ್.